ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೆ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಮಸ್ಕಾರ, ಇದು ಜ್ಞಾನಧ್ವನಿ ತರಂಗಾಂತರ 90.8 FM ಗೋಪಾಲಸ್ವಾಮಿ ಶಿಶು ವಿಹಾರ ಹಾಗೂ ಮಹಾರಾಜ ಎಜುಕೇಷನ್ ಟ್ರಸ್ಟ್ ಸಮರ್ಪಣೆ. ಶಿಕ್ಷಣ, ವಿಜ್ಞಾನ, ಆರೋಗ್ಯ, ಸಂಗೀತಗಳ ಮೇಳ. ಈಗ ವಂದೇ ಮಾತರಂ.

ಜ್ಞಾನಧ್ವನಿ 90.8 FM ಸಮುದಾಯ ಬಾನುಲಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ತಮ್ಮ ಶುಭಾಕಾಂಕ್ಷಿ ಪುಷ್ಪಲತಾ ದೇವನೂರು. ಇವತ್ತಿನ ದಿನ ವಿಶೇಷ ವಿಶ್ವ ಪರಿಸರ ದಿನ. ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇಂದು ಬೆಳಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. 7:05 ಪ್ರದೇಶ ಸಮಾಚಾರ, 7:15 ಭರ್ತೃಹರಿಯ ನೀತಿ ಶತಕ, 7:25 ಚಿಂತನೆ ಪ್ರಾರ್ಥನೆ, 7:35 ವಾರ್ತೆಗಳು, 7:45 ಚಿಣ್ಣರ ಚಿಲಿಪಿಲಿ ಸರಣಿ ಕಾರ್ಯಕ್ರಮ, 8:20 ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಹಾಗೂ 8:50 ಜಾಣ ಸುದ್ದಿ ಪ್ರಸಾರವಾಗಲಿದೆ.

0: ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೇ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಎಂಬಿಎ ಅಥವಾ ಎಂಸಿಎ ಮಾಡಬೇಕಾ? ಪಿಜಿಸಿಇಟಿ ಎಕ್ಸಾಮ್ ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
3: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ ಪಿಜಿಸಿಇಟಿ ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮತ್ತು ಫ್ರೀ ಫುಡ್ ಕೂಡ.
2: June 8 and 9 ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ವರೆಗೆ ಈಗಲೇ ರಿಜಿಸ್ಟರ್ ಮಾಡಿ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್.
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಸರ್ಕಾರದ ಎಲ್ಲ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳ ಮಹತ್ವದ ಸಭೆ ನಡೆಸಿ ಮಾತನಾಡಿದ ಅವರು, ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಬೆಳಿಗ್ಗೆ 10 ಗಂಟೆಗೆ ಕಚೇರಿಯಲ್ಲಿ ಹಾಜರಿರಬೇಕು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಯಾವುದೇ ನಿರ್ಲಕ್ಷ್ಯ ಸಹಿಸುವುದಿಲ್ಲ, ಒತ್ತಡಗಳಿಗೆ ಮಣಿದು ಕಾನೂನುಬಾಹಿರ ಕೆಲಸ ಮಾಡಬೇಡಿ, ಕಾನೂನಿನಲ್ಲಿ ಅವಕಾಶವಿಲ್ಲದಿದ್ದರೆ ನೇರವಾಗಿ ತಿಳಿಸಿ ಎಂದರು. ರಾಜ್ಯದಲ್ಲಿ ಸದ್ಯ ಖಾಲಿ ಇರುವ 50,000 ಶಿಕ್ಷಕರ ಕೊರತೆಯನ್ನು ಹಂತ ಹಂತವಾಗಿ ನೀಗಿಸಲಾಗುವುದು. ಇದುವರೆಗೆ ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ ಸೀಮಿತವಾಗಿದ್ದ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಇನ್ನು ಮುಂದೆ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ರೈತರು ಬೆಳೆದ ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆಯ ಬದ್ದೇಪಲ್ಲಿ ಗ್ರಾಮದಲ್ಲಿ ನಿರ್ಮಿಸಲಾದ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ಮೂಲಕ ಜಿಲ್ಲೆಯ ಆರ್ಥಿಕ ಪ್ರಗತಿಗೆ ಹೊಸ ದಿಕ್ಕು ನೀಡಲಾಗುತ್ತಿದೆ ಎಂದರು. ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ, ಕೌಶಲಾಭಿವೃದ್ಧಿ ಹಾಗೂ ಕೃಷಿ ಸಂಸ್ಕರಣಾ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಹಣಕಾಸು ಸಚಿವರು ಇಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ತುಂಗಭದ್ರಾ ಜಲಾಶಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ನೂತನ ರಂಗಮಂದಿರಕ್ಕೆ ಶಂಕುಸ್ಥಾಪನೆ, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಪಾನ್ ಮಾದರಿಯಲ್ಲಿ ನಿರ್ಮಾಣವಾಗುತ್ತಿರುವ ಮಿಯಾವಾಕಿ, ವಿವಿಧ ತೋಟಗಾರಿಕಾ ಬೆಳೆಗಳ ಅರಣ್ಯೀಕರಣ ಕಾರ್ಯಕ್ರಮದಲ್ಲೂ ನಿರ್ಮಲಾ ಸೀತಾರಾಮನ್ ಭಾಗವಹಿಸಲಿದ್ದಾರೆ. ಖಾತೆ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಅವರ ವಿವೇಚನೆಗೆ ಬಿಟ್ಟದ್ದು ಎಂದು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾರಿಗೆ ಯಾವ ಖಾತೆ ನೀಡಬೇಕು ಎನ್ನುವ ಕುರಿತು ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತಾರೆ. ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೂ ಬದ್ಧನಾಗಿರುತ್ತೇನೆ ಎಂದರು. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಉತ್ತಮ ಕೆಲಸ ಮಾಡಲಿದ್ದೇವೆ. ಮುಂದಿನ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಇನ್ನೂ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಜನಪರ ಆಡಳಿತ ನೀಡಲಾಗುವುದು ಎಂದು ಅವರು ಹೇಳಿದರು. ರಾಜ್ಯದ ಬಡ ಹಿರಿಯ ನಾಗರಿಕರಿಗೆ ಆಸರೆಯಾಗಿದ್ದ ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ವಿಷಯ ಪ್ರಸ್ತಾಪಿಸಿರುವ ಅವರು 3.93 ಲಕ್ಷ ಮಂದಿಗೆ ಕಳೆದ 3 ತಿಂಗಳಿನಿಂದ ಮಾಶಾಸನ ನೀಡಿಲ್ಲ ಎಂದಿದ್ದಾರೆ. ಸಮೀಕ್ಷೆ ಎಂಬ ನೆಪದಲ್ಲಿ ತಿಂಗಳುಗಟ್ಟಲೆ ಪಿಂಚಣಿ ಸ್ಥಗಿತಗೊಳಿಸಿರುವುದು ಅಮಾನವೀಯ ಕ್ರಮ. ಔಷಧಿ ಕೊಳ್ಳಲು ದಿನನಿತ್ಯದ ಖರ್ಚು ನಿರ್ವಹಿಸಲು ಈ ಮಾಶಾಸನವನ್ನೇ ನಂಬಿಕೊಂಡಿರುವ ಸಾವಿರಾರು ಹಿರಿಯ ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ ಸ್ಥಗಿತಗೊಂಡಿರುವ ಪಿಂಚಣಿಯನ್ನು ಬಿಡುಗಡೆ ಮಾಡಬೇಕು ಎಂದು ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತ 2025ರಲ್ಲಿಯೇ ಅಮೆರಿಕ ದೇಶವನ್ನು ಹಿಂದಿಕ್ಕಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮನೆ ಮೇಲ್ಛಾವಣಿ ಘಟಕ, ಕೃಷಿ ಪಂಪ್ ಸೌರೀಕರಣದಿಂದ ಹಿಡಿದು ಬೃಹತ್ ಸೌರ ಪಾರ್ಕ್ಗಳ ಸ್ಥಾಪನೆಯವರೆಗೂ ಭಾರತ ಮುಂಚೂಣಿಯಲ್ಲಿದ್ದು ವಿಶ್ವದ 2ನೇ ಅತಿದೊಡ್ಡ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತ ಶುದ್ಧ ಇಂಧನ ಪರಿವರ್ತನೆಯಲ್ಲಿ ಹೊಸ ಹೆಜ್ಜೆ ಇರಿಸಿದ್ದು ಸೌರಶಕ್ತಿ, ಪವನ ವಿದ್ಯುತ್, ಜೈವಿಕ ಇಂಧನ, ಒಟ್ಟಾರೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದ ಮೂಲಕ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಬೇಡಿಕೆಯ 203 ಗಿಗಾವ್ಯಾಟ್ನಲ್ಲಿ ಶೇಕಡ 51.5% ಪೂರೈಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
5: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
6: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
7: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
6: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪರಿಸರ ಸಂರಕ್ಷಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ June 5ರಂದು ವಿಶ್ವ ಪರಿಸರ ದಿನ ಆಚರಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರುವ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ, ಪ್ಲಾಸ್ಟಿಕ್ ಬಳಕೆ, ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆ ಪ್ರಕೃತಿಯ ಸಮತೋಲನವನ್ನು ಹಾಳು ಮಾಡುತ್ತಿವೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಪರಿಸರ ಸಮಸ್ಯೆಗಳು ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು ಹವಾಮಾನ ಬದಲಾವಣೆಯಿಂದ ಪ್ರಕೃತಿಯ ಸಮತೋಲನಕ್ಕೆ ಧಕ್ಕೆ ಉಂಟಾಗುತ್ತಿದೆ. ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ಪರಿಸರವಾದಿ ಹಾಗೂ ಇಕೋವಾಚ್ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಹೆಬ್ಳೀಕರ್ ಅವರು.
8: ನಮ್ಮ ದೇಶದಲ್ಲಿ ಪರಿಸರ ಉಳಿಬೇಕು ಅಂತಂದ್ರೆ ಇದಕ್ಕೆ June 1, 5ನೇ ತಾರೀಕು

0: ಬಗ್ಗೆ ನಾವು ಒಂದು ಅದರ ಬಗ್ಗೆ ಮಾತನಾಡಿದ್ರೆ ಆಗಲ್ಲ. ಪ್ರತಿ ನಿಮಿಷ ಪ್ರತಿ ದಿನ ನಾವು ಯೋಚಿಸಬೇಕು, ಯಾಕಂದ್ರೆ ನಾವು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ನಾವು ಜೀವಿಸ್ತಾ ಇದ್ದೇವೆ ಈ ಪೃಥ್ವಿ ಮೇಲೆ. ನಮಗೆ ನೀರು ಬೇಕು ಕುಡಿಲಿಕ್ಕೆ, ಉಸಿರಾಡಿಸ್ಲಿಕ್ಕೆ ಹವೆ ಬೇಕು, ಮಲಗಲಿಕ್ಕೆ ಜಾಗ ಬೇಕು. ತಂದಕ್ಕೂ ನಾವು ಈ ಪರಿಸರದ ಅಮೂಲ್ಯ ಸ್ವತ್ತುಗಳನ್ನ ನಾವು ಇವತ್ತು ಉಪಯೋಗಿಸ್ತಾ ಇದ್ದೇವೆ. ನಾವು ಯಾವುದೇ ಪ್ರಗತಿಯ ಬೆನ್ನ ಹತ್ತಿದಾಗ ಅದು ನಮಗೆ ಬೇಕಾ, ಎಷ್ಟು ಜನರಿಗೆ ಅದರಿಂದ ಉಪಯೋಗ ಆಗುತ್ತೆ. ಸೊ ಅನೇಕ ರೀತಿಯಿಂದ ನಾವು ಇವತ್ತು ಯೋಚನೆ ಮಾಡಿ ಎಸ್ಪೆಷಲಿ ಮಕ್ಕಳಿಗೆ ಸ್ಕೂಲ್ನಿಂದನೇ ನಾವು ಪರಿಸರದ ವಿಷಯದ ಬಗ್ಗೆ ಹೆಚ್ಚು ಕಲಿಸಬೇಕು. ಯಾಕಂತಂದ್ರೆ ಅವರೇ ದೊಡ್ಡವರಾಗಿ ಪರಿಸರ ಕಾಪಾಡುವಂತಹ ಒಂದು ಸ್ವತ್ತುಗಳು ನಮ್ಮ ದೇಶಕ್ಕೆ ಆಗ್ತವೆ. ಒಂದು ಹೊಸ ಜಗತ್ತನ್ನ, ಹೊಸ ನಾಗರಿಕತೆಯನ್ನ ಕಟ್ಟುವಂತಹ ಒಂದು ಯೋಜನೆ ನಮ್ಮಲ್ಲಿ ಬಂದಾಗ ಬಹುಶಃ ನಮ್ಮ ಪರಿಸರನ ಉಳಿಯುತ್ತೆ, ಈ ಪೃಥ್ವಿನ ಉಳಿಯುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ.
1: ಕಲುಷಿತ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಪರಿಸರ ಕುರಿತು ಕಾಳಜಿ ಅಗತ್ಯ ಎಂದು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲಾಡಳಿತ ಆಯೋಜಿಸಿದ್ದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಾಯು ಮಾಲಿನ್ಯವನ್ನು ತಡೆಯಲು ಮತ್ತು ಪರಿಸರವನ್ನು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರೂ ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡಬೇಕಿದೆ ಎಂದು ಹೇಳಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅರಣ್ಯ ಇಲಾಖೆ ನಗರದ ಪವಿತ್ರ ವನದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಕೊಟ್ಟಿಗೆಹಾರದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಪರಿಸರಕ್ಕೆ ಸಂಬಂಧಿಸಿದ ವಸ್ತುಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ರೈತರಿಗೆ ಹಾಗೂ ಗ್ರಾಹಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿವಿಧ ತಳಿಯ ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಇಂದಿನಿಂದ 7ರವರೆಗೆ ಆಯೋಜಿಸಲಾಗಿದೆ. ಸಂಪುಟ ದರ್ಜೆ ಸಚಿವ ಕೆಎಚ್ ಮುನಿಯಪ್ಪ ಮೇಳಕ್ಕೆ ಚಾಲನೆ ನೀಡಲಿದ್ದು, ಮೇಳದಲ್ಲಿ 50ಕ್ಕೂ ಹೆಚ್ಚು ವಿವಿಧ ತಳಿಗಳ ಮಾವು, ಹಲಸು ಹಾಗೂ ಇತರೆ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲದೆ ಸಸ್ಯ ಸಂತೆ ಎಂಬ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾರದರ್ಶಕ ಹಾಗೂ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿ ಎಲ್ಲಾ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗುವಂತೆ ನೂತನ ಮುಖ್ಯಮಂತ್ರಿ ಕಟ್ಟುನಿಟ್ಟಿನ ಸೂಚನೆ. ಬೆಳೆಗೆ ಸೂಕ್ತ ಮಾರುಕಟ್ಟೆ ಮತ್ತು ನ್ಯಾಯಯುತ ಬೆಲೆ ದೊರಕಿದಾಗ ಮಾತ್ರ ರೈತರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯ, ಕೇಂದ್ರ ಹಣಕಾಸು ಸಚಿವೆ ಅಭಿಮತ. ಸಂಧ್ಯಾ ಸುರಕ್ಷಾ ಯೋಜನೆ ಸ್ಥಗಿತಗೊಳಿಸಿರುವ ಸರ್ಕಾರದ ಕ್ರಮಕ್ಕೆ ವಿಪಕ್ಷ ನಾಯಕರ ತೀವ್ರ ಅಸಮಾಧಾನ. ಇಂದು ವಿಶ್ವ ಪರಿಸರ ದಿನ, ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಇದೀಗ ಕೇಳಿ ಭರ್ತೃಹರಿಯ ನೀತಿ ಶತಕ. ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಭರ್ತೃಹರಿಯ ನೀತಿ ಶತಕ ಅರ್ಥ ಪದ್ಧತಿ. ದೌರ್ಮಂತ್ರ್ಯಾನ್ ರೂಪತಿರ್ವಿನಶ್ಯತಿ ಯತಿಃ ಸಂಗಾತ್ ಸುತೋ ಲಾಲನಾತ್ ವಿಪ್ರೋನಧ್ಯಯನಾತ್ ಕುಲಂ ಕುತನಯಾತ್ ಶೀಲಂ ಸ್ಖಲೋಪಾಸನಾತ್ ಹ್ರೀರ್ಮದ್ಯಾದನ ವೇಕ್ಷಣಾದಪಿ ಕೃಷಿಃ ಸ್ನೇಹ ಪ್ರವಾಸಾಶ್ರಯತ್ ಮೈತ್ರೀ ಚಾಪ್ರಣಯಾತ್ ಸಮೃದ್ಧಿರ್ನಯಾತ್ ತ್ಯಾಗ ಪ್ರಮಾದಾಧನಂ. ದೃಪತಿ ರಾಜ ದೌರ್ಮಂತ್ರ್ಯಾನ್ ದುಷ್ಟ ಸಲಹೆಯಿಂದ, ಯತಿ ಸಾಧು ಸಂಗಾತ್ ಆಸಕ್ತಿಯಿಂದ, ಸುತಃ ಮಗ ಲಾಲನಾತ್ ಅತಿ ಲಾಲನೆಯಿಂದ, ವಿಪ್ರ ಬ್ರಾಹ್ಮಣ ಅನಧ್ಯಯಾತ್ ಶಾಸ್ತ್ರಗಳ ಅಧ್ಯಯನವಿಲ್ಲದೆ, ಕುಲಂ ವಂಶ ಕುತನಯಾತ್ ಕುಪುತ್ರನಿಂದ, ಶೀಲಂ ನಡತೆ ಖಲೋಪಾಸನಾತ್ ದುಷ್ಟರ ಸಂಗದಿಂದ, ಹ್ರೀಹಿ ಮಾನಮರ್ಯಾದೆ ಮದ್ಯಾತ್ ಮದ್ಯಪಾನದಿಂದ, ಕೃಷಿಹಿ ಬೇಸಾಯ ಅಪಿ ಕೂಡ ಅನವೇಕ್ಷಣಾತ್ ನಿರ್ಲಕ್ಷ್ಯದಿಂದ,

ಸ್ನೇಹ ಪ್ರೀತಿ ಪ್ರವಾಸಾಶ್ರಯಾತ್ ಸತತ ಪ್ರವಾಸದಿಂದ, ಮೈತ್ರಿಹಿ ಸ್ನೇಹ ಅಪ್ರಣಯಾತ್ ಮಿತ್ರತೆಯ ಅಭಾವದಿಂದ, ಸಮೃದ್ಧಿ ಸುಖ ಸಂಪತ್ತು ಅನಯಾತ್ ದುರ್ಲಕ್ಷದಿಂದ ಚ ಮತ್ತು ಧನಂ ಧನ ತ್ಯಾಗ ಪ್ರಮಾದಾತ್ ಇತಿ ಮಿತಿಯಿಲ್ಲದ ದುಂದುಗಾರಿಕೆಯಿಂದ ವಿನಶ್ಯತಿ ನಷ್ಟವಾಗುವುದು. ದುಷ್ಟ ಸಲಹೆಯಿಂದ ರಾಜನು ಹಾಳಾಗುವನು ಮತ್ತು ಪ್ರಪಂಚದ ಸುಖದ ಆಸಕ್ತಿಯಿಂದ ಸಾಧು ಅತಿಲಾಲನೆಯಿಂದ ಪುತ್ರ ಶಾಸ್ತ್ರಗಳ ಅಧ್ಯಯನವಿಲ್ಲದೆ ಬ್ರಾಹ್ಮಣ ಮತ್ತು ಕುಪುತ್ರನಿಂದ ವಂಶ ದುಷ್ಟರ ಸಹವಾಸದಿಂದ ಚಾರಿತ್ರ್ಯ ಮದ್ಯ ಸೇವನೆಯಿಂದ ಮರ್ಯಾದೆ ನಿರ್ಲಕ್ಷ್ಯತೆಯಿಂದ ಬೇಸಾಯ ಸತತ ಪ್ರವಾಸದಿಂದಾಗುವ ಅಗಲುವಿಕೆಯಿಂದ ಪ್ರೀತಿ ಮಿತ್ರತೆಯ ಅಭಾವದಿಂದ ಗೆಳೆತನ ಮಿತಿಯಿಲ್ಲದ ದುಂದುಗಾರಿಕೆಯಿಂದ ಸುಖ ಸಂಪತ್ತುಗಳು ನಾಶವಾಗುವು. ಬದುಕಿನಲ್ಲಿ ಎಚ್ಚರವಿರಬೇಕು, ಅಲ್ಲದೆ ಒಂದು ಮಿತಿ ಇರಬೇಕು. ಎಚ್ಚರವಿಲ್ಲದಿದ್ದರೆ ಅನಾಹುತಗಳು ಅನಿವಾರ್ಯ, ಅವುಗಳನ್ನು ತಪ್ಪಿಸುವುದು ಅಸಾಧ್ಯ. ಯಾರಿಗೆ ಸರಿಯಾಗಿ ಯಾವುದು ತಪ್ಪು ಯಾವುದು ಸರಿ, ಯಾವುದು ಸತ್ಯ ಯಾವುದು ಸುಳ್ಳು, ಯಾವುದು ಧರ್ಮ ಯಾವುದು ಅಧರ್ಮ ಎಂಬ ವಿವೇಚನೆ ಇರುವುದಿಲ್ಲವೋ ಅಂತಹವರು ಅವನತಿ ಹೊಂದುವುದು ನಿಶ್ಚಯ. ಮನುಷ್ಯನಿಗೆ ಬುದ್ಧಿ ಇರುವುದು ಈ ವಿವೇಚನೆಗೋಸ್ಕರ. ಅವಿವೇಕದ ಜೀವನ ದುಃಖಕ್ಕೆ ಆಹ್ವಾನ. ಅದರಂತೆ ಎಲ್ಲದಕ್ಕೂ ಒಂದು ಮಿತಿ ಇದೆ. ಆ ಸೀಮಾರೇಖೆಯನ್ನು ದಾಟಿ ಮನಸ್ವಿಯಾಗಿ ವರ್ತಿಸಿದರೆ ವಿಪತ್ತುಗಳನ್ನು ಎದುರಿಸಬೇಕಾಗುತ್ತದೆ. ದಾನಂ ಭೋಗೋ ನಾಶಸ್ತ್ರಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯಾ ಗತಿರ್ಭವತಿ. ವಿತ್ತಸ್ಯ ಧನಕ್ಕೆ ದಾನಂ ದಾನ, ಭೋಗಃ ಭೋಗ, ನಾಶಃ ನಾಶ ಎಂದು ತಿಸ್ರಃ ಮೂರು ತರಹದ ಗತಯಃ ಗತಿಗಳು ಭವಂತಿ ಸಂಭವಿಸುತ್ತವೆ. ಯಹ ಯಾವ ವ್ಯಕ್ತಿ ನ ದದಾತಿ ದಾನ ಮಾಡುವುದಿಲ್ಲವೋ, ನ ಭುಂಕ್ತೆ ಅನುಭವಿಸುವುದಿಲ್ಲವೋ, ತಸ್ಯ ಅವನ ಹಣಕ್ಕೆ ತೃತೀಯ ತೃತೀಯ ಗತಿ ಗತಿ ನಾಶ ಭವತಿ ಸಂಭವಿಸುವುದು. ಧನಕ್ಕೆ ಮೂರು ರೀತಿಯ ಮಾರ್ಗಗಳು ಇವೆ. ವ್ಯಕ್ತಿ ದಾನ ಧರ್ಮಗಳಲ್ಲಿ ಬೇಯಿಸುತ್ತಾನೆ ಅಥವಾ ತನ್ನ ಸುಖ ಭೋಗಗಳಿಗೆ ಉಪಯೋಗಿಸುತ್ತಾನೆ, ಇಲ್ಲದಿದ್ದರೆ ತೃತೀಯ ಗತಿಯನ್ನು ಅದು ಅನುಸರಿಸುತ್ತದೆ, ನಾಶವಾಗುತ್ತದೆ. ವ್ಯಕ್ತಿ ತಾನು ಸಂಪಾದಿಸಿದ ಹಣವನ್ನು ದಾನ ಇಲ್ಲವೇ ಪರೋಪಕಾರದಲ್ಲಿ ವ್ಯಯ ಮಾಡಬಹುದು ಅಥವಾ ತನ್ನ ಸ್ವಂತ ಸುಖ ಭೋಗಗಳಿಗಾಗಿಯೂ ಉಪಯೋಗಿಸಬಹುದು. ಈ ಎರಡನ್ನೂ ಮಾಡದಿದ್ದರೆ ಅದು ಮೂರನೆಯ ಗತಿಯನ್ನು ಹೊಂದುವುದು, ಅಂದರೆ ವಿನಾಶವಾಗುವುದು. ಸಂಬಂಧಿಕರು ಅಯೋಗ್ಯ ಮಕ್ಕಳು ಕಳ್ಳರು ಅದನ್ನು ಕೊನೆಗೊಳಿಸುವರು, ಇಲ್ಲದಿದ್ದರೆ ದುರಭ್ಯಾಸಗಳಿಂದಲೂ ಅದು ಮಾಯವಾಗುವುದು. ಜಿಪುಣ ಯಾರಿಗೂ ಕೊಡದೆ ತಾನೂ ಉಪಯೋಗಿಸದೆ ಸಂಗ್ರಹಿಸಿದ ದುಡ್ಡು ಈ ರೀತಿ ಕರಗಿ ಹೋಗುವುದು.

0: ಇದುವರೆಗೂ ಭರ್ತೃಹರಿಯ ನೀತಿ ಶತಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಎಂಬಿಎ ಅಥವಾ ಎಂಸಿಎ ಮಾಡಬೇಕಾ? ಪಿಜಿಸಿಇಟಿ ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
3: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ ಪಿಜಿಸಿಇಟಿ ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಶನ್ ಮತ್ತು ಫ್ರೀ ಫುಡ್ ಕೂಡ.
2: June 8 and 9 ಬೆಳಿಗ್ಗೆ 9 AM ಸಂಜೆ 4 PM ಈಗಲೇ ರಿಜಿಸ್ಟರ್ ಮಾಡಿ.
4: ಡೇನಿಯಲ್ ಡಿಪೋ

0: ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರೂಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: Are you looking for a high school that builds bright futures without the heavy pressure? Welcome to Gopalaswamy Shishivara High School, English Medium, in Lakshmipuram, Mysuru. We believe education should be effective, enjoyable and stress-free. From the 8th standard right up to the 10th, we provide integrated coaching alongside exclusive training in spoken English, Vedic Maths and Abacus. We nurture every budding achiever with personal care, offering smart classes and well-equipped science and computer labs, NCC, yoga, karate and meditation for overall growth, scholarships for meritorious students, reliable transport facilities, plus give your child a head start with priority admission into our engineering and medical colleges in the future. Admissions are now open for the 8th standard. Seats are limited. So hurry. For more contact, visit us at Lakshmipuram, Mysuru or call today at 9620228026 or 9731121638 or 9620228187.

0: ಈಗ ಕೇಳೋಣ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಪ್ರಸ್ತುತಪಡಿಸುವವರು ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಸ್ವಾಮಿ ಪರಮಾನಂದರ ದೈನಂದಿನ ಚಿಂತನೆ ಪ್ರಾರ್ಥನೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ.
2: ಜೂನ್ 5 ದಿನದ ಪ್ರಾರಂಭದ ಚಿಂತನೆ. ದಮನಕ್ಕೊಳಗಾದಾಗ ಯಾರು ಧೈರ್ಯಗೆಡುವುದಿಲ್ಲವೋ ಅವನೇ ನಿಜವಾದ ಯಜಮಾನ. ಇದನ್ನು ನೆನಪಿನಲ್ಲಿರಿಸು. ನಿನ್ನನ್ನು ಕಂಡರಿಸಿ ಚಿಂತನೆಗಳೇರಿದರೆ ನನ್ನಂತರಂಗಕದು ದಿವ್ಯಶಾಂತಿ. ದೇಹ ಹಗುರಾಗುವುದು, ಅಡಿ ಮುಕ್ತವಾಗುವುದು, ತೆರೆದುಕೊಳ್ಳುವುದೆದೆಯೂ ನಿನ್ನನುಗ್ರಹಕ್ಕೆ. ಕಲಿವ ಪಾಠ ಧೈರ್ಯ, ನಿರೀಕ್ಷೆ ಮತ್ತು ಸಂತೋಷ. ಪಯಣದಲ್ಲಿ ಈ 3 ನಿನ್ನೊಂದಿಗೆ ಇರಲಿ. ಅಂತರಂಗದ ದೃಢ ನಂಬಿಕೆಯಿಂದ ಬಂದಿರುವ ಭಯವೆಂಬುದನ್ನೇ ಅರಿಯದ ಧೈರ್ಯ, ದೈವೀ ಶಕ್ತಿಗೆ ನಾವು ವಾರಸದಾರರೆಂಬ ಧೈರ್ಯ, ಆ ಅನಂತತೆಯ ವೈಭವವು ಜಡವಸ್ತುವಿನ ದಬ್ಬಾಳಿಕೆಯ ಅಮಲಿನಿಂದ ಯಾವಾಗಲೂ ಮುಕ್ತವಾಗಿರುವುದು, ಆದರ್ಶ ಮತ್ತು ಅದರ ಅನುಸರಣೆಗೆ ನಿಸ್ವಾರ್ಥ ಭಕ್ತಿಯ ಮೂಲಕ ಯಾವ ಸನ್ನಿವೇಶದಲ್ಲೂ ಎದೆಗುಂದದಂತಿರಬೇಕು. ಪ್ರಾರ್ಥನೆ. ಆನಂದಮಯ ದೇವ, ಮುಳುಗಿಸನ್ನನು ನಿನ್ನ ಶುದ್ಧ ಅಸ್ತಿತ್ವದಲ್ಲಿ, ಸ್ಥಿರ ನಿಷ್ಠನನ್ನಾಗಿ ಎನ್ನ ಮಾಡು. ನಿರ್ಭೀತ ನಂಬಿಕೆಯ ನನಗೆ ಅನುಗ್ರಹಿಸು. ಅನವರತ ಚೇತನವು ನಿನ್ನೊಳಿರುವಂತೆ, ಕೆಲಸದಲ್ಲಿ ಆಟದಲ್ಲಿ ನಿನ್ನೊಳಿರುವಂತೆ.
0: ಇದುವರೆಗೂ ಕೇಳಿದಿರಿ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಪ್ರಸ್ತುತಪಡಿಸಿದವರು ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
3: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
4: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
3: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ 0 ಬಂತು. ನೀವು ಅಳವಡಿಸಿಕೊಳ್ಳಿ
5: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PMSuryaghar.gov.in ನಲ್ಲಿ.
6: MBA ಅಥವಾ MCA ಮಾಡ್ಬೇಕಾ? PGCET ಎಕ್ಸಾಮ್ ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
7: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ PGCET ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಶನ್ ಮತ್ತು ಫ್ರೀ ಫುಡ್ ಕೂಡ.
6: ಜೂನ್ 8 ಮತ್ತು 9 ರಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ವರೆಗೆ. ಈಗಲೇ ರಿಜಿಸ್ಟರ್ ಮಾಡಿ.

0: every child is born curious. As parents, we want to give them a place where they can explore, learn, and truly grow. Welcome to Gopalaswamy Shishuvihara Nursery, Primary and Higher Primary School, Lakshmipuram, Mysuru. Here, learning is a joyful, innovative, and creative journey with focus on the art of better learning, shaping the little minds by combining classroom activities with fun outdoor learning. With our dedicated team, your child receives loving individual attention and guidance, a strong foundation in general knowledge and value-based education, safe and reliable transport facilities. Let your child start a wonderful journey of self-discovery, learning to lead and serve. Admission are now open for preschool, LKG, UKG and first standard to 7th standard. Seats are limited, so hurry up. For more details, contact 9620228026 or 9731121638 or 9620228187.
1: ಏನ್ ಗೆಳೆಯ ಸಮಾಚಾರ? ಏನಿಲ್ಲ, ನನ್ ಮಗಳು ಶಮಿತಾ ಈ ವರ್ಷ SSLC ಪರೀಕ್ಷೆ ಬರೆದಿದ್ದಾಳೆ, ಯಾವ ಕಾಲೇಜಿಗೆ ಸೇರಿಸ್ಲಿ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ.
2: ಚಿಂತೆ ಯಾಕೆ? ಮಹಾರಾಜ ಎಜುಕೇಶನ್ ಟ್ರಸ್ಟ್ ನ ಗೋಪಾಲಸ್ವಾಮಿ PU ಕಾಲೇಜ್ನಲ್ಲಿ ರೆಗ್ಯುಲರ್ ಹಾಗೂ ಸಂಕಲ್ಪ ಇಂಟಿಗ್ರೇಟೆಡ್ ಕೋರ್ಸ್ಗಳ ಅಡ್ಮಿಷನ್ ಈಗಾಗಲೇ ಪ್ರಾರಂಭ ಆಗಿದೆ. ನನ್ನ ಮಗ ಸುಮುಖ ಕೂಡ ಅದೇ ಕಾಲೇಜಲ್ಲಿ ಓದಿದ್ದು. JEE ಒಳ್ಳೆ ಕೋಚಿಂಗ್ ಸಿಕ್ತು, ಈಗ IIT.
3: ಹೌದಪ್ಪ, ನನ್ ಮಗಳು ಜನನಿ ಕೂಡ ಅಲ್ಲೇ ಓದಿದ್ದು. ನೀಟ್ ಕೋಚಿಂಗ್ ಚೆನ್ನಾಗಿದ್ದರಿಂದ ಮೆಡಿಕಲ್ ಸೀಟ್ ಸಿಕ್ತು. IAS CET ಕೋಚಿಂಗ್ ಕೂಡ ಚೆನ್ನಾಗಿದೆ. ಮಂಡ್ಯದಿಂದ ಕಾಲೇಜ್ಗೆ ಕಾಲೇಜ್ ಬಸ್ನಲ್ಲೇ ಹೋಗಿ ಬರ್ತಿದ್ಲು. ಪಾಂಡವಪುರ, ಶ್ರೀರಂಗಪಟ್ಟಣ, ನಂಜನಗೂಡಿನಿಂದ ಕೂಡ ಬಸ್ ಫೆಸಿಲಿಟಿ ಇದೆ. ನಿಮ್ ಮಗಳಿಗೆ ಬೇಕು ಅಂದ್ರೆ ಅಲ್ಲೇ ಹಾಸ್ಟೆಲ್ಗೆ ಸೇರಿಸಬಹುದು.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು BA ಅಜರುದ್ದೀನ್. ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್. ಬೆಂಗಳೂರಿನಲ್ಲಿಂದು

0: ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ವೆನಿಜುವೆಲಾದ ಹಂಗಾಮಿ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಇಬ್ಬರು ನಾಯಕರು ದ್ವಿಪಕ್ಷೀಯ ಸಂಬಂಧ, ಇಂಧನ, ವ್ಯಾಪಾರ, ಹೂಡಿಕೆ, ಆರೋಗ್ಯ ರಕ್ಷಣೆ ಮತ್ತು ವಾಹನೋದ್ಯಮ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಸಹಕಾರದ ಹೊಸ ಮಾರ್ಗಗಳ ಬಗ್ಗೆ ಚರ್ಚಿಸಿದರು. ಬಳಿಕ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಮಾಡಿದ್ದು, ಇಂಧನ, ನಿರ್ಣಾಯಕ ಖನಿಜಗಳು, ತಂತ್ರಜ್ಞಾನ, ಕೃಷಿ, ಆರೋಗ್ಯ ಮತ್ತು ಜನರಿಂದ ಜನರ ನಡುವಿನ ಸಂಬಂಧಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಕುರಿತು ವ್ಯಾಪಕ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಲ್ಯಾಟಿನ್ ಅಮೆರಿಕಾದಲ್ಲಿ ಮೌಲ್ಯಯುತ ಪಾಲುದಾರನಾಗಿ ವೆನಿಜುವೆಲಾದೊಂದಿಗಿನ ಭಾರತದ ನಿಕಟ ಸಹಕಾರ ಜಾಗತಿಕ ದಕ್ಷಿಣ ಭಾಗಕ್ಕೆ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎರಡೂ ದೇಶಗಳ ಜನರ ಪರಸ್ಪರ ಪ್ರಯೋಜನಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತೇವೆ ಎಂದು ಅವರು ಹೇಳಿದ್ದಾರೆ. ಮಾತುಕತೆಯ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಪೂರ್ವ ವಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ವೆನಿಜುವೆಲಾ ವಿಶ್ವದ ಅತಿದೊಡ್ಡ ತೈಲ ನಿಕ್ಷೇಪ ಹೊಂದಿದೆ. ವೆನಿಜುವೆಲಾದ ಇಂಧನ ವಲಯವು ಮೂಲಭೂತ ಪರಿವರ್ತನೆಗೆ ಒಳಗಾಗುತ್ತಿರುವುದರಿಂದ ಎರಡೂ ದೇಶಗಳ ನಡುವೆ ಇಂಧನ ಪಾಲುದಾರಿಕೆಯನ್ನು ರೂಪಿಸುವತ್ತ ಇಂದಿನ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ವೆನಿಜುವೆಲಾ ಭಾರತವನ್ನು ಮುಂಬರುವ ಹಲವು ವರ್ಷಗಳವರೆಗೆ ಸ್ಥಿರ ಬೇಡಿಕೆದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ಹೇಳಿದರು. ವೆನಿಜುವೆಲಾ ಈಗಾಗಲೇ ಮೂರನೇ ಅತಿದೊಡ್ಡ ಕಚ್ಚಾ ತೈಲ ಪೂರೈಕೆದಾರ ರಾಷ್ಟವಾಗಿ ಹೊರಹೊಮ್ಮಿದೆ. ಇಂಧನ ಪಾಲುದಾರಿಕೆಯ ಜೊತೆಗೆ ಪಶುಸಂಗೋಪನೆ, ಸಾರಿಗೆ, ಕೃಷಿ ಉಪಕರಣಗಳು, ವಾಹನ ವಲಯ ಮತ್ತು ಔಷಧೀಯ ವಸ್ತುಗಳಂತಹ ಆರ್ಥಿಕ ಪಾಲುದಾರಿಕೆಯನ್ನು ವಿಸ್ತರಿಸುವ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಎಂದು ಟಂಡನ್ ಮಾಹಿತಿ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸೂರತ್ ಮತ್ತು ದಾಮನ್ಗೆ ಭೇಟಿ ನೀಡಲಿದ್ದಾರೆ. ಅವರು ಸುಮಾರು 22,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಪ್ರಮುಖ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಲೋಕಾರ್ಪಣೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಇದರಲ್ಲಿ ಸಾರಿಗೆ, ಆರೋಗ್ಯ ರಕ್ಷಣೆ, ಕೈಗಾರಿಕಾ ಮೂಲಸೌಕರ್ಯ, ಇಂಧನ, ನಾಗರಿಕ ವಿಮಾನಯಾನ, ಪ್ರವಾಸೋದ್ಯಮ ಮತ್ತು ಸಾಗರ ಸಂಪರ್ಕದ ಪ್ರಮುಖ ಯೋಜನೆಗಳು ಒಳಗೊಂಡಿವೆ. ಪ್ರಧಾನಿಯವರು ಮಧ್ಯಾಹ್ನ ಗುಜರಾತ್ಗೆ ಭೇಟಿ ನೀಡಲಿದ್ದು ಅಲ್ಲಿ ಕೈಗಾರಿಕಾ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದ ಬಳಿಕ ಸೂರತ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡುವರು. ಸಂಜೆ ದಾಮನ್ಗೆ ಭೇಟಿ ನೀಡಲಿರುವ ಅವರು ನಮೋ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಹಾಗೂ ನಮೋ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸುವರು. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ಭಾರತ ವನ ಯೋಜನೆಗೆ ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು. ವಿಶ್ವ ಪರಿಸರ ದಿನದ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮದಡಿ ರಾಯಚೂರಿನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸಸಿಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳೊಂದಿಗೆ ಪರಿಸರದ ಮಹತ್ವದ ಬಗ್ಗೆ ಸಂವಾದ ನಡೆಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಮಾತನಾಡಿ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಯ ಮಹತ್ವಾಕಾಂಕ್ಷಿ ಜಿಲ್ಲೆಯ ಪ್ರಗತಿ ಪರಿಶೀಲನೆ ಸಭೆಯನ್ನು ಹಣಕಾಸು ಸಚಿವರು ನಡೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಯಚೂರು ಜಿಲ್ಲೆಯು ಮಹತ್ವಾಕಾಂಕ್ಷಿ ಜಿಲ್ಲೆಯ ಪಟ್ಟಿಯಿಂದ ಆದಷ್ಟು ಬೇಗನೆ ಹೊರಬರಲಿದೆ ಎಂದರು. ಭಾರತ ವನ ಯೋಜನೆಯಡಿ ಒಟ್ಟು 60,000 ಸ್ಥಳೀಯ ಜಾತಿಯ ಸಸಿಗಳನ್ನು ನೆಡಲಾಗುತ್ತಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ 10,000 ಸಸಿಗಳು ಹಾಗೂ ರಾಯಚೂರು ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣಾ ಘಟಕ ಪ್ರದೇಶದಲ್ಲಿ 50,000 ಸಸಿಗಳನ್ನು ನೆಡಲಾಗುತ್ತದೆ ಎಂದರು. ಇದಕ್ಕೂ ಮುನ್ನ ಯಾದಗಿರಿ ಜಿಲ್ಲೆಯ ಬದ್ದೆಪಲ್ಲಿಯಲ್ಲಿ ಕೃಷಿ ಸಂಸ್ಕರಣೆಯ ರೈತ ತರಬೇತಿ ಕೇಂದ್ರ ಉದ್ಘಾಟಿಸಿದರು. ಕಲ್ಯಾಣ ಸಂಪದ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಸಂಸದರ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆ ಇದಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ 7 ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪ್ರಕಟಿಸಿದೆ. ಈ ತಿಂಗಳ 18ರಂದು ನಡೆಯಲಿರುವ ಚುನಾವಣೆಗೆ ಕರ್ನಾಟಕದಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಘೋಷಿಸಲಾಗಿದೆ. ಮಧ್ಯಪ್ರದೇಶದಿಂದ ಮೀನಾಕ್ಷಿ ನಟರಾಜನ್, ರಾಜಸ್ಥಾನದಿಂದ ನೀರಜ್ ಡಾಂಗಿ, ತಮಿಳುನಾಡಿನಿಂದ ಪ್ರವೀಣ್ ಚಕ್ರವರ್ತಿ ಹಾಗೂ ಜಾರ್ಖಂಡ್ನಿಂದ ಪ್ರಣವ್ ಝಾ ಅವರು ಅಭ್ಯರ್ಥಿಗಳಾಗಿದ್ದಾರೆ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮತ್ತಿತರ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವ 4 ಅಭ್ಯರ್ಥಿಗಳು ಸಹ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. 7 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯನ್ನು ಸಹ ಕಣಕ್ಕಿಳಿಸಲಾಗುವುದು ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದ ಸದಸ್ಯರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಆದೇಶ ಜಾರಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಣಕಾಸು, ಸಂಪುಟ ವ್ಯವಹಾರಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಗುಪ್ತದಳ ಹಾಗೂ ಹಂಚಿಕೆಯಾಗದ ಎಲ್ಲ ಖಾತೆಗಳ ಉಸ್ತುವಾರಿ ನೋಡಿಕೊಳ್ಳಲಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಮತ್ತು ಕ್ರೀಡೆ, ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕ ವ್ಯವಹಾರಗಳು, ಕೆಜೆ ಜಾರ್ಜ್ ಇಂಧನ ಮತ್ತು ಪ್ರವಾಸೋದ್ಯಮ, ಎಂಬಿ ಪಾಟೀಲ್ ಭಾರಿ ಮತ್ತು ಮಧ್ಯಮ ಕೈಗಾರಿಕೆ, ಮೂಲಭೂತ ಸೌಕರ್ಯ ಇಲಾಖೆ, ರಾಮಲಿಂಗಾರೆಡ್ಡಿ ಭಾರಿ ಮತ್ತು ಮಧ್ಯಮ ನೀರಾವರಿ, ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ, ಕೃಷ್ಣ ಬೈರೇಗೌಡ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ, ಗ್ರೇಟರ್ ಮಹಾನಗರ ಪಾಲಿಕೆಯ ಜವಾಬ್ದಾರಿ, ಬೆಂಗಳೂರು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಬಿಎಂಆರ್ಸಿಎಲ್, ಪ್ರಿಯಾಂಕ್ ಖರ್ಗೆ ಗೃಹ, ಐಟಿ ಬಿಟಿ ಇ ಆಡಳಿತ, ಯುಟಿ ಖಾದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಈಶ್ವರ್ ಖಂಡ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಡಾ ಯತೀಂದ್ರ ಸಿದ್ದರಾಮಯ್ಯ ನಗರಾಭಿವೃದ್ಧಿ, ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕೆಯುಐಡಿಎಫ್ಸಿ, ಬೆಂಗಳೂರು ನಗರ ಹೊರತುಪಡಿಸಿ ಉಳಿದ ಎಲ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಮತ್ತು ಸ್ಥಳೀಯ ಯೋಜನಾ ಪ್ರಾಧಿಕಾರಗಳು, ಭೈರತಿ ಸುರೇಶ್ ಸಾರಿಗೆ, ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಭಾರತ ಜಿಂಬಾಬ್ವೆ ಜಂಟಿ ರಕ್ಷಣಾ ಸಮಿತಿಯ ಸಭೆ ನವದೆಹಲಿಯಲ್ಲಿ ನಿನ್ನೆ ನಡೆಯಿತು. ಭಾರತ ಮತ್ತು ಜಿಂಬಾಬ್ವೆ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ವ್ಯಾಪಕಗೊಳಿಸುವ ಬದ್ಧತೆಯನ್ನು ಉಭಯ ದೇಶಗಳು ಪುನರುಚ್ಚರಿಸಿವೆ. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತಾಭ್ ಪ್ರಸಾದ್ ಮತ್ತು ಜಿಂಬಾಬ್ವೆಯ ಖಾಯಂ ಕಾರ್ಯದರ್ಶಿ ಆರ್ಎನ್ ಡೇನಿಯಲ್ ಟೊಂಡೆ ನೆಹಪೆರ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. ಯೋಗವು ಮಾನವೀಯತೆಗೆ ಭಾರತದ ಶಾಶ್ವತ ಕೊಡುಗೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಹಮದಾಬಾದ್ನ ಏಕಾ ಅರೆನಾದಲ್ಲಿ ನಡೆಯುತ್ತಿರುವ ವಿಶ್ವ ಯೋಗ ಚಾಂಪಿಯನ್ಶಿಪ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಧಾನಿ, ಯೋಗ ಮನಸ್ಸು, ದೇಹ ಮತ್ತು ಚೈತನ್ಯವನ್ನು ಒಂದುಗೂಡಿಸುತ್ತದೆ, ಆರೋಗ್ಯಕರ ಮತ್ತು ಹೆಚ್ಚು ಸಾಮರಸ್ಯದ ಜಗತ್ತನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಿದರು. ಜಕಾರ್ತದಲ್ಲಿ ನಡೆಯುತ್ತಿರುವ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ನ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ನಿನ್ನೆ ನಡೆದ ತೀವ್ರ ಪೈಪೋಟಿಯ ಪಂದ್ಯದಲ್ಲಿ ಭಾರತೀಯ ಜೋಡಿ ಮಲೇಷ್ಯಾದ ಆರನ್ ತಾಯ್ ಮತ್ತು ಕಾಂಗ್ ಖೈ ಸಿಂಗ್ ಅವರನ್ನು 16-21, 21-15 ಮತ್ತು 21-19 ಅಂತರದಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸಮಾಲೋಚನೆ. ಕರ್ನಾಟಕ ಪ್ರವಾಸದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯಸಭಾ ಚುನಾವಣೆಗೆ 7 ಅಭ್ಯರ್ಥಿಗಳನ್ನು ಪ್ರಕಟಿಸಿದ ಕಾಂಗ್ರೆಸ್. ಬೆಂಗಳೂರಿನಲ್ಲಿಂದು ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ, ರಾಹುಲ್ ಗಾಂಧಿ ಭಾಗಿ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ಸದಸ್ಯರಿಗೆ ಖಾತೆ ಹಂಚಿಕೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಹರಿಹರನ್ ಜೋಡಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಆತ್ಮೀಯ ಕೇಳುಗರೆ, ಇದೀಗ ಕೇಳಿ ಚಿಣ್ಣರ ಚಿಲಿಪಿಲಿ ಸರಣಿ ಕಾರ್ಯಕ್ರಮದಲ್ಲಿ ಡೇನಿಯಲ್ ಡಿಫೋ ಅವರ ರಾಬಿನ್ಸನ್ ಕ್ರೂಸೋ. ಅನುವಾದ ಆನಂದ ಅವರು. ಪ್ರಸ್ತುತಪಡಿಸುವವರು ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಡೇನಿಯಲ್ ಡಿಫೋ ಅವರ ರಾಬಿನ್ಸನ್ ಕ್ರೂಸೋ ಕಥೆ. ಅನುವಾದ ಆನಂದ. 18. ಯುದ್ಧ ಸಮಾಪ್ತಿ, ಜಯ, ಸ್ವದೇಶ ಗಮನ. ಸ್ವಲ್ಪ ಹೊತ್ತಾದ ಕೂಡಲೇ ನನ್ನ ಮನಸ್ಸಿಗೆ ಭೀತಿ ಹುಟ್ಟಿಸುವ ಒಂದು ಯೋಚನೆ ಬಂತು. ಹಡಗಿನಲ್ಲೇ ಉಳಿದುಕೊಂಡಿದ್ದ ನಾವಿಕರು, ತಮ್ಮ ದೋಣಿಯೂ ಅದರಲ್ಲಿ ಹೋದ ತಮ್ಮ ಸಂಗಡಿಗರೂ ಎಷ್ಟು ಹೊತ್ತಾದರೂ ಹಿಂದಿರುಗದೇ ಇದ್ದುದನ್ನು ನೋಡಿ ಆಶ್ಚರ್ಯ ಪಡುತ್ತಾ ಕಳವಳಗೊಂಡು ಇನ್ನೊಂದು ದೋಣಿಯಲ್ಲಿ ಅವರನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೇ ಬರುತ್ತಾರೆನ್ನುವುದರಲ್ಲಿ ಸಂಶಯವಿರಲಿಲ್ಲ. ಆದ್ದರಿಂದ ಅವರ ಸಂಗಡಿಗರು ತಂದಿದ್ದ ದೋಣಿಯನ್ನು ವಾಪಸ್ಸು ಕೊಂಡೊಯ್ಯಲು ಸಾಧ್ಯವಾಗದಂತೆ ಮಾಡುವುದು ನಮ್ಮ ಮೊದಲನೆಯ ಕೆಲಸವಾಗಿತ್ತು. ಇದನ್ನು ಕ್ಯಾಪ್ಟನ್ನಿಗೆ ಹೇಳಿದೆ. ಕೂಡಲೇ ನಾವೆಲ್ಲ ಹೋಗಿ ದೋಣಿಯಲ್ಲಿದ್ದ ಸಾಮಾನುಗಳನ್ನೆಲ್ಲ, ಮುಖ್ಯವಾಗಿ ಅಲ್ಲಿ ಬಿಟ್ಟಿದ್ದ ಆಯುಧಗಳನ್ನು ತೆಗೆದುಕೊಂಡು ಖಾಲಿ ಮಾಡಿದೆವು. ಆಮೇಲೆ ಅದರ ತಳದಲ್ಲಿ ಒಂದು ಭಾರಿ ರಂಧ್ರವನ್ನು ಮಾಡಿದೆವು. ಹೀಗೆ ಮಾಡಿದ್ದರಿಂದ ಅದು ಪುನಃ ನೀರಿನ ಮೇಲೆ ತೇಲುವ ಹಾಗೆಯೇ ಇರಲಿಲ್ಲ. ಇದು ಸಾಲದೆ ಭಾರತ ಬಂದಾಗಲೂ ನೀರಿಗೆ ಸೋಕದಂತೆ ಆ ದೋಣಿಯನ್ನು ಮರಳಿನ ಮೇಲೆ ಮತ್ತಷ್ಟು ದೂರ ತಳ್ಳಿಬಿಟ್ಟೆವು. ಈ ಸಮಯದಲ್ಲಿ ಹಡಗಿನಿಂದ ಒಂದು ಫಿರಂಗಿ ಶಬ್ದ ಕೇಳಿಸಿತು. ಹಡಗಿನಲ್ಲಿದ್ದವರು ದೋಣಿ ಹಿಂತಿರುಗುವುದಕ್ಕೆ ಸಂಕೇತ ಮಾಡಿದರು. ಅವರ ಫಿರಂಗಿ ಶಬ್ದ ಸಂಕೇತ ಯಾವುದಕ್ಕೂ ದೋಣಿ ಅಲ್ಲಾಡದೇ ಇದ್ದುದನ್ನು ನೋಡಿ ಅವರು ತಮ್ಮಲ್ಲಿದ್ದ ಇನ್ನೊಂದು ದೋಣಿಯನ್ನು ಇಳಿಸಿದರು. ಇದನ್ನೆಲ್ಲ ನಾನು ನನ್ನ ದೂರದರ್ಶಕದ ಮೂಲಕ ನೋಡುತ್ತಿದ್ದೆ. ಕೆಲವು ನಾವಿಕರು ಆ ದೋಣಿಗೆ ಇಳಿದು ನಮ್ಮ ತೀರದ ಕಡೆಗೆ ಅದನ್ನು ನಡೆಸಿಕೊಂಡು ಬರುತ್ತಿದ್ದರು. ದೋಣಿ ಸ್ವಲ್ಪ ಹತ್ತಿರವಾದಾಗ ಅದರಲ್ಲಿ ಆಯುಧ ಪಾಣಿಗಳಾದ 10 ಮಂದಿ ಇದ್ದಂತೆ ತೋರಿತು. ಅವರು ಇನ್ನೂ ಸ್ವಲ್ಪ ಹತ್ತಿರ ಬಂದ ಮೇಲೆ ನನ್ನ ದೂರದರ್ಶಕದ ಮೂಲಕ ಅವರ ಮುಖಗಳು ಚೆನ್ನಾಗಿ ಕಾಣತೊಡಗಿದವು. ಕ್ಯಾಪ್ಟನ್ ನನ್ನ ದೂರದರ್ಶಕವನ್ನು ತೆಗೆದುಕೊಂಡು ನೋಡುತ್ತಾ ದೋಣಿಯಲ್ಲಿದ್ದವರು 3 ಮಂದಿ ಸ್ವಭಾವತಃ ಪ್ರಾಮಾಣಿಕರೆಂದು, ಆದರೆ ದಂಗೆಕೋರರು ತೋರಿಸಿದ ಹೆದರಿಕೆ ಆಸೆಗಳಿಗೆ ಒಳಗಾಗಿ ಬಲಾತ್ಕಾರದಿಂದ ಅವರ ಕಡೆ ಇರಬೇಕಾಯಿತೆಂದು, ದೋಣಿಯಲ್ಲಿ ಇದ್ದ ಉಳಿದ 7 ಮಂದಿಯೂ ಮಹಾಕೇಡಿಗರೆಂದು ಹೇಳಿದ. ಹಡಗಿನಿಂದ ಇನ್ನೊಂದು ದೋಣಿ ಬರುತ್ತಿದ್ದುದನ್ನು ಕಂಡ ಕೂಡಲೇ ನಮ್ಮ ಸೆರೆಯಾಗಿ ಬಂಧಿತರಾಗಿದ್ದ ದಂಗೆಕೋರರನ್ನು ಬೇರ್ಪಡಿಸಬೇಕು ಎಂದು ಯೋಚಿಸಿ ಕ್ಯಾಪ್ಟನ್ನಿನ ಅನುಮಾನಕ್ಕೆ ಇನ್ನೂ ಸ್ವಲ್ಪ ಒಳಗಾಗಿದ್ದ ಇಬ್ಬರನ್ನು ಶುಕ್ರಿಯ ಪಹರೆಯಲ್ಲಿ ಮತ್ತು ನಮ್ಮಿಂದ ರಕ್ಷಿತರಾಗಿದ್ದ 3ರ ಪೈಕಿ 1ನ ಪಹರೆಯಲ್ಲಿ ನಮ್ಮ ಕೋಟೆಗೆ ಕಳಿಸಿದೆ. ಅಲ್ಲಿ ಅವರು ಕೈದಿಗಳು ತಪ್ಪಿಸಿಕೊಂಡು ಹೋಗಲು ಸಾಧ್ಯವಾಗದಂತೆ ಅವರನ್ನು ಬಂಧಿಸಿಟ್ಟು ವಾಪಸ್ಸು ಬಂದರು. ಉಳಿದ ಕೈದಿಗಳಲ್ಲಿ ಇಬ್ಬರನ್ನು ಕ್ಯಾಪ್ಟನ್ ನಂಬಿರಲಿಲ್ಲ. ಆದ್ದರಿಂದ ಅವರನ್ನು 1-2 ಮರಕ್ಕೆ ಕಟ್ಟಿ ಹಾಕಿದೆವು. ಇನ್ನಿಬ್ಬರು ನಮ್ಮೊಡನೆಯೇ ಇದ್ದು ಕಾದಾಡುವುದಾಗಿ ಪ್ರಮಾಣ ಮಾಡಿದರು. ಕ್ಯಾಪ್ಟನ್ ಶಿಫಾರಸು ಮಾಡಿದ್ದರ ಮೇಲೆ ಅವರನ್ನು ನಮ್ಮ ಕಡೆಗೆ ತೆಗೆದುಕೊಂಡೆ. ಕ್ಯಾಪ್ಟನ್ನು ಅವನ 2 ಸಂಗಡಿಗರು ನಮ್ಮ ಕಡೆಗೆ ಬಂದ ಈ 2 ನಾವಿಕರು ಸೇರಿ ನಾವು ಈಗ 7 ಮಂದಿಯಾಗಿದ್ದೆವು. ನಮ್ಮಲ್ಲಿ ಎಲ್ಲರಿಗೂ ಆಯುಧಗಳಿದ್ದವು. ದೋಣಿಯಲ್ಲಿ ಬರುತ್ತಿದ್ದ 10 ಮಂದಿಯನ್ನು ಎದುರಿಸುವುದು ಅಷ್ಟೇನೂ ಕಷ್ಟವಾಗಿರಲಿಲ್ಲ. ಇಷ್ಟರ ಮೇಲೆ ಅವರ ಪೈಕಿ 3 ಮಂದಿ ಒಳ್ಳೆಯವರೆಂದು, ಬುದ್ಧಿಪೂರ್ವಕವಾಗಿ ಕೇಡಿಗರಲ್ಲ ಎಂದು ಕ್ಯಾಪ್ಟನ್ ಹೇಳಿದ್ದ. ಆದ್ದರಿಂದ ಆ 3 ಮಂದಿ ಒಂದು ವೇಳೆ ನಮ್ಮ ಕಡೆಗೆ ಬಂದರೆ ಅವರ 7 ಮಂದಿಗೆ ನಾವು 10 ಮಂದಿ ಆಗುತ್ತಿದ್ದೆವು. ಅಥವಾ ಈ 3ರು ಕದನದಲ್ಲಿ ಭಾಗವಹಿಸದೆ ತಟಸ್ಥರಾದರೂ ನಾವೂ ಶತ್ರುಗಳು ಸಮಸಮ 7 ಮಂದಿ ಆಗುತ್ತಿದ್ದೆವು. ಹೀಗಿತ್ತು ನಮ್ಮ ಪರಸ್ಪರ ಬಲಾಬಲಗಳು. ನಾವೆಲ್ಲ ಮರಗಳ ಮರೆಯಲ್ಲಿ ಅವಿತುಕೊಂಡು ಅವರು ಮಾಡುವುದನ್ನೆಲ್ಲ ಹೊಂಚಿ ನೋಡುತ್ತಿದ್ದೆವು. ದೋಣಿಯಲ್ಲಿ ಬಂದವರು ಅವರ ಮೊದಲ ದೋಣಿ ಇದ್ದ ಭಾಗದ ತೀರದಲ್ಲೇ ಒಂದು ಕಡೆ ನೆಲವನ್ನು ಮುಟ್ಟಿದರು. ಅವರು ತಮ್ಮ ದೋಣಿಯನ್ನು ನೀರಿನಲ್ಲೇ ಸ್ವಲ್ಪ ದೂರ ನಿಲ್ಲಿಸಿ ಕಾವಲಿಗೆ ಕೆಲವರನ್ನು ಅದರಲ್ಲೇ ಬಿಟ್ಟು ಬರುವರೇನೋ ಎಂದು ಭಯಪಟ್ಟಿದ್ದೆ. ದೈವವಶಾತ್ ಅವರು ಹಾಗೆ ಮಾಡಲಿಲ್ಲ. ಅದನ್ನು ನೀರಿನ ಅಂಚಿನ ತನಕ ತಂದು ಮರಳಿನ ಮೇಲೆ ತಳ್ಳಿಬಿಟ್ಟು ಎಲ್ಲರೂ ನೆಲದ ಮೇಲೆ ಹೊರಟರು. ಇದರಿಂದ ಸಮಯ ಕಾದು ಆ ದೋಣಿಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಅವಕಾಶವಾಯಿತು. ಅವರು ತೀರಕ್ಕೆ ಬಂದೊಡನೆಯೇ ಮೊದಲು ಬಂದಿದ್ದ ದೋಣಿಯ ಹತ್ತಿರಕ್ಕೆ ಹೋಗಿ ನೋಡಿದರು. ದೋಣಿಯೆಲ್ಲಾ ಕೊಳ್ಳೆಯಾಗಿ ಅದರ ತಳದಲ್ಲಿ ರಂಧ್ರವಾಗಿದ್ದನ್ನು ನೋಡಿ ಅವರಿಗೆ ದಿಗ್ಭ್ರಾಂತಿಯಾಯಿತು. ಸುತ್ತಮುತ್ತ ನೋಡಿದರು, ಎಲ್ಲೂ ಯಾರೂ ಕಾಣಿಸಲಿಲ್ಲ. ಅನಂತರ ಎಲ್ಲರೂ ಒಟ್ಟಾಗಿ ಬಲವಾಗಿ 3-4 ಸಲ ಕೂಗಿದರು. ಏನೂ ಸಾರ್ಥಕವಾಗಲಿಲ್ಲ. ಯಾರಿಂದಲೂ ಪ್ರತಿ ಕೂಗು ಬರದೇ ಇರಲು ಅವರಿಗೆಲ್ಲ ಬಹಳ ಕಳವಳವಾಯಿತು. ಎಲ್ಲ ಒಟ್ಟಾಗಿ ಕಲ್ಯತು ತಮ್ಮಲ್ಲಿದ್ದ ಪಿಸ್ತೂಲುಗಳಿಂದ ಒಟ್ಟಿಗೆ ಗುಂಡು ಹಾರಿಸಿ ಶಬ್ದ ಮಾಡಿದರು. ಅದು ನಮಗೆ ಕೇಳಿಸಿತು. ಅರಣ್ಯ ಗುಡ್ಡಗಳಲ್ಲಿ ಪ್ರತಿಧ್ವನಿಯಾಯಿತು. ಅಷ್ಟೇ ಹೊರತು ಅದಕ್ಕೆ ಅವರ ಸಂಗಡಿಗರಿಂದ ಯಾವ ಉತ್ತರವೂ ಇರಲಿಲ್ಲ. ಈ ಅನುಭವದಿಂದ ಅವರಿಗೆ ಬಹಳ ಆಶ್ಚರ್ಯವಾಗಿರಬೇಕು. ಬಂದಿಗಳೂ ಇಲ್ಲ, ಅವರನ್ನು ತಂದವರೂ ಪತ್ತೆಯಿಲ್ಲ. ಆದ್ದರಿಂದ ಎಲ್ಲರೂ ವಿಸ್ಮಯ ಪಡುತ್ತಾ ಸ್ವಲ್ಪ ಹೊತ್ತು ತಮ್ಮ ತಮ್ಮಲ್ಲೇ ಆಲೋಚನೆಯನ್ನು ನಡೆಸಿದರು. ಆಮೇಲೆ ತಮ್ಮ ದೋಣಿಯಲ್ಲಿ ಕುಳಿತು ಹಡಗಿನ ಕಡೆಗೆ ಹೊರಟರು. ಸ್ವಲ್ಪ ದೂರ ಹೋಗಿದ್ದವರು ಪುನಃ ದೋಣಿಯನ್ನು ತಿರುಗಿಸಿ ನಮ್ಮ ತೀರಕ್ಕೆ ಬಂದು ಇಳಿದರು. ಈ ಸಲ 3 ಮಂದಿಯನ್ನು ದೋಣಿಯಲ್ಲಿ ಕಾವಲು ಇರಿಸಿ ಉಳಿದವರು ತಮ್ಮ ಸಂಗಡಿಗರನ್ನು ಹುಡುಕಿಕೊಂಡು ದ್ವೀಪದ ಅಂತರಾಳದ ಭಾಗಗಳಿಗೆ ಹೊರಟರು. ಇವರೆಲ್ಲ ಒಂದೇ ಗುಂಪಿನಲ್ಲಿ ನಡೆಯುತ್ತಾ ನನ್ನ ಗವಿಯ ಮನೆ ಇದ್ದ ಗುಡ್ಡಗಳ ಸಾಲನ್ನು ಹತ್ತಿ ಹೋದರು. ಮೇಲೆ ನಿಂತು ಪುನಃ ದಿಕ್ಕು ದಿಕ್ಕಿಗೂ ತಿರುಗಿ ನೋಡುತ್ತಾ ಮತ್ತೊಮ್ಮೆ ಒಟ್ಟಿಗೆ ಕೂಗಿಕೊಂಡರು. ಏನೂ ಪ್ರಯೋಜನವಾಗದಿರಲು ಒಂದು ಮರದ ಕೆಳಗೆ ಕುಳಿತು ಸ್ವಲ್ಪ ಹೊತ್ತು ತಮ್ಮ ತಮ್ಮಲ್ಲೇ ಏನೋ ಮಾತನಾಡಿಕೊಂಡರು. ಅನಂತರ ಎಲ್ಲರೂ ಇಳಿದು ತೀರಕ್ಕೆ ಹೊರಟರು. ಈ ಸಮಯದಲ್ಲಿ ನಾನೊಂದು ಉಪಾಯ ಮಾಡಿದೆ. ಶುಕ್ರಿಯನ್ನು ಕ್ಯಾಪ್ಟನ್ನಿನ ಸಂಗಡಿಗನೊಬ್ಬನನ್ನು ಕರೆದು ಅವರು ನದಿಯ ಆಚೆಯ ದಡದ ಮೇಲೆ ಪಶ್ಚಿಮಕ್ಕೆ ಸ್ವಲ್ಪ ದೂರ ಹೋಗುವ ಹಾಗೂ ಅಲ್ಲಿ ಒಂದು ಎತ್ತರವಾದ ಸ್ಥಳದಿಂದ ಈ ನಾವಿಕರಿಗೆ ಕೇಳುವಂತೆ ಗಟ್ಟಿಯಾಗಿ ಕೂಗುವ ಹಾಗೂ ದಂಗೆಕೋರರು ಉತ್ತರವಾಗಿ ಕೂಗಿದರೆ ಪುನಃ ಕೂಗುವ ಹಾಗೂ ಹಾಗೆಯೇ ಕೂಗುತ್ತಾ ಕೂಗುತ್ತಾ ಅವರನ್ನು ದೂರ ದೂರಕ್ಕೆ ಒಯ್ಯುವ ಹಾಗೂ ಹೇಳಿ ಕಳಿಸಿದೆ. ಇವರಿಬ್ಬರೂ ಕೂಡಲೇ ಹೊರಟರು. ನಾವಿಕರು ದೋಣಿಯ ಹತ್ತಿರ ಬಂದು ಅದನ್ನು ಹತ್ತುವಷ್ಟರಲ್ಲೇ ಶುಕ್ರಿಯು ಅವನ ಜೊತೆಯಲ್ಲಿದ್ದವನು ಕೂಗಿದುದು ಕೇಳಿಸಿತು. ಕೂಡಲೇ ನಾವಿಕರು ಪ್ರತಿಯಾಗಿ ಕೂಗುತ್ತಾ ಧ್ವನಿ ಬಂದ ದಿಕ್ಕಿಗೆ ಓಡತೊಡಗಿದರು. ಸ್ವಲ್ಪ ಹೊತ್ತಿನಲ್ಲೇ ಅವರಿಗೆ ನದಿಮುಖದ ಕೊಲ್ಲಿ ಅಡ್ಡವಾಯಿತು. ಅವರು ವಾಪಸ್ಸು ಹೋಗಿ ದೋಣಿಯನ್ನು ನಡೆಸಿಕೊಂಡು ಬಂದು ಕೊಲ್ಲಿಯಲ್ಲಿ ಪ್ರವೇಶಿಸಿದರು. ಸ್ವಲ್ಪ ದೂರ ನದಿ ಮುಖದಲ್ಲಿ ಹೋಗಿ ತೀರದಲ್ಲಿ ಒಂದು ಕಡೆ ದೋಣಿಯನ್ನು ಬಿಟ್ಟು ನೆಲಕ್ಕಿಳಿದರು. ಅಲ್ಲಿ ದೋಣಿಯ ಕಾವಲಿಗೆ ಇಬ್ಬರನ್ನು ಇಟ್ಟು ಉಳಿದವರು ಕೂಗುತ್ತಾ ತೀರದ ಮೇಲೆ ಹೊರಟರು. ನನಗೆ ಇಷ್ಟೇ ಬೇಕಾಗಿತ್ತು. ನಾನು ಜೊತೆಯಲ್ಲಿದ್ದವರೊಡನೆ ನದಿ ಕಿರಿದಾದಗಿದ್ದ ಸ್ಥಳದಲ್ಲಿ ಕಾಣಿಸಿಕೊಳ್ಳದಂತೆ ದಾಟಿ ಹಠಾತ್ತನೆ ದೋಣಿಯಲ್ಲಿದ್ದ ಇಬ್ಬರಿಗೆ ಕಾಣಿಸಿಕೊಂಡೆ. ಅವರಲ್ಲಿ ಒಬ್ಬ ಮರಳ ಮೇಲೆ ನಿದ್ದೆ ಮಾಡುತ್ತಿದ್ದವನು ನಮ್ಮ ಶಬ್ದಕ್ಕೆ ಹೆದರಿ ಎದ್ದ. ಕ್ಯಾಪ್ಟನ್ ಕೂಡಲೇ ಅವನ ಮೇಲೆ ಬಿದ್ದು ಬಂದೂಕಿನ ಹಿಡಿಯಿಂದ ಅವನ ತಲೆಗೆ ಬಲವಾಗಿ ಹೊಡೆದ. ಅವನು ಅಲ್ಲೇ ಉಸಿರಡಗಿ ಬಿದ್ದು ಹೋದ. ಇನ್ನು ದೋಣಿಯಲ್ಲಿದ್ದವನು ಒಬ್ಬ. ಇಷ್ಟು ಜನರ ಮುಂದೆ ತನ್ನ ಕೈ ಏನೂ ಸಾಗುವುದಿಲ್ಲವೆಂದು ಯೋಚಿಸಿ ಅವನು ಮುಂದೆ ಬಂದು ಶರಣಾಗತನಾದ. ದಂಗೆಗೆ ಸೇರಲು ಇಷ್ಟಪಡದ 3 ಮಂದಿಯಲ್ಲಿ ಅವನೊಬ್ಬನಾಗಿದ್ದನಂತೆ. ಆದ್ದರಿಂದ ಅವನನ್ನು ನನ್ನ ಕಡೆಗೆ ಮಾಡಿಕೊಳ್ಳುವುದು ಕಷ್ಟವಾಗಲಿಲ್ಲ. ಪ್ರಮಾಣ ಮಾಡಿದ ಮೇಲೆ ಅವನೂ ನಮ್ಮ ಕಡೆಯವನಾಗಿ ನಿಂತ. ಈ ಮಧ್ಯೆ ಶುಕ್ರಿಯೂ ಅವನ ಜೊತೆಯಲ್ಲಿದ್ದವನು ನನ್ನ ಉಪಾಯವನ್ನು ಗ್ರಹಿಸಿ ಗುಡ್ಡದಿಂದ ಗುಡ್ಡಕ್ಕೂ ಅರಣ್ಯದಿಂದ ಅರಣ್ಯಕ್ಕೂ ಹೋಗುತ್ತಾ ಕೂಗುತ್ತಾ ನಾವಿಕರ ಕೂಗಿಗೆ ಉತ್ತರ ಕೊಡುತ್ತಾ ಅವರನ್ನು ದ್ವೀಪದ ಬಹುದೂರದ ಭಾಗಗಳಿಗೆ ಎಳೆದುಕೊಂಡು ಹೋಗಿದ್ದರೆಂದು ಊಹಿಸಿದೆ. ಬಹಳ ಹೊತ್ತಿನ ಮೇಲೆ ಅವರಿಬ್ಬರೂ ಬೇರೆ ಮಾರ್ಗವಾಗಿ ಹಿಂದಿರುಗಿದರು. ಅವರನ್ನು ಹಿಂಬಾಲಿಸಿದ್ದವರು ಅಪರಿಚಿತವಾದ ಪ್ರದೇಶಗಳಲ್ಲಿ ಹತ್ತಿ ಇಳಿದು ಸುತ್ತಿ ಸುತ್ತಿ ಬಳಲಿ ಬೆಂಡಾಗುವುದರಲ್ಲಿ ಸಂಶಯವಿರಲಿಲ್ಲ. ಅವರು ಕತ್ತಲಾಗುವುದಕ್ಕೆ ಮುಂಚೆ ಹಿಂದಿರುಗುವ ಸಂಭವವಿರಲಿಲ್ಲ. ಈಗ ನಮಗೆ ಕತ್ತಲಾಗುವುದನ್ನೇ ಕಾಯುತ್ತಾ ಅವರು ಬಂದೊಡನೆ ಮೇಲೆ ಬಿದ್ದು ಕೆಲಸ ಸಾಧಿಸುವುದೊಂದೇ ಉಳಿದಿತ್ತು. ನಾನು ನಿರೀಕ್ಷಿಸಿದಂತೆ ಅವರು ದೋಣಿಗೆ ಹಿಂದಿರುಗಿದಾಗ ಕತ್ತಲಾಗಿತ್ತು. ಇದಕ್ಕೆ ಮೊದಲೇ ನಾವು ದೋಣಿಯನ್ನು ನೀರಿನಿಂದ ಬಹುದೂರ ನೆಲದ ಮೇಲೆ ತಳ್ಳಿ ನಿಲ್ಲಿಸಿದ್ದೆವು. ಭರತ ಇಳಿದು ನೀರು ದೂರಕ್ಕೆ ಸರಿದು ಹೋಗಿತ್ತು. ಅವರು ಬಹಳ ದಣಿದಿದ್ದರೆಂದು ಅವರ ಮಾತುಕತೆಗಳಿಂದ ಸ್ಪಷ್ಟವಾಗುತ್ತಿತ್ತು. ದೋಣಿ ತಾವು ಬಿಟ್ಟಿದ್ದ ಸ್ಥಳದಲ್ಲಿ ಇರದೆ ತೀರದ ಮೇಲೆ ದೂರ ಇದ್ದುದನ್ನು, ನೀರು ಇಳಿದು ಹೋಗಿದ್ದುದನ್ನು, ದೋಣಿಯಲ್ಲಿದ್ದ ಇಬ್ಬರು ಜೊತೆಗಾರರು ಮಾಯವಾಗಿದ್ದನ್ನು ನೋಡಿ ಅವರಿಗಾಗಿರಬಹುದಾದ ಗಲಿಬಿಲಿ, ಕಳವಳ, ಭೀತಿಗಳನ್ನು ಸುಲಭವಾಗಿ ಊಹಿಸಿಕೊಳ್ಳಬಹುದಾಗಿತ್ತು. ನಾವು ಪೊದೆಗಳ ಮರೆಯಲ್ಲಿ ಅವಿತು ಎಲ್ಲವನ್ನೂ ನೋಡುತ್ತಿದ್ದೆವು, ಕೇಳುತ್ತಿದ್ದೆವು. ನಮ್ಮ ಕಡೆಯವರು ಅವರ ಮೇಲೆ ಆ ಕ್ಷಣವೇ ಬಿದ್ದು ಬಿಡಬೇಕೆಂದು ಆತುರವಾಗಿ

ಎಂದರು. ಆದರೆ ನಾನು ಸಮಯ ಸಾಧಿಸಿ ಕೊಲ್ಲಬೇಕಾಗಿ ಬಂದರೆ ಆದಷ್ಟು ಕಡಿಮೆ ಮಂದಿಯನ್ನು ಮಾತ್ರ ಕೊಂದು ಉಳಿದವರನ್ನು ಜೀವಸಹಿತ ಹಿಡಿಯುವ ಯೋಚನೆ ಮಾಡಿದೆ. ಅಲ್ಲದೆ ಅವರೊಡನೆಯೂ ಆಯುಧಗಳು ಇದ್ದುದರಿಂದ ನಮ್ಮವರನ್ನು ವೃಥಾ ಮರಣಾಪಾಯಕ್ಕೆ ಒಡ್ಡುವ ಮನಸ್ಸಿರಲಿಲ್ಲ. ಆದ್ದರಿಂದ ತಡೆದು ಕತ್ತಲ ಮರೆಯಲ್ಲಿ ಆದಷ್ಟು ಅವರ ಸಮೀಪಕ್ಕೆ ಹೋದೆವು. ಅಲ್ಲಿಂದ ಮುಂದೆ ಸದ್ದು ಮಾಡದೆ ನೆಲದ ಮೇಲೆ ತೆವಳುತ್ತಾ ಇನ್ನೂ ಮುಂದೆ ಹೋಗಿ ನೋಡುವಂತೆ ಶುಕ್ರಿಗೂ ಕ್ಯಾಪ್ಟನ್ನಿಗೂ ಹೇಳಿದೆ. ಅವರು ಹಾಗೆಯೇ ಸ್ವಲ್ಪ ದೂರ ಹೋಗಿದ್ದರು. ಆಗ ರಂಗೂನಿನಿಂದ ಅವರು ತಕ್ಕಷ್ಟು ಹತ್ತಿರ ಬಂದ ಕೂಡಲೇ ಶುಕ್ರಿಯು ಕ್ಯಾಪ್ಟನ್ನು ತಟ್ಟನೆ ಎದ್ದು ನಿಂತು ಒಟ್ಟಿಗೆ ಗುಂಡು ಹರಿಸಿದರು. ಒಬ್ಬ ದಂಗೆಕೋರರ ಮುಖಂಡ ಕೂಡಲೇ ಸತ್ತು ಬಿದ್ದ. ಇನ್ನೊಬ್ಬನ ಹೊಟ್ಟೆಗೆ ಏಟು ಬಿದ್ದು ಅವನು ಕೆಲ ಗಂಟೆಗಳ ಮೇಲೆ ಸತ್ತ. ಮೂರನೆಯವನು ಏಟಿಗೆ ಸಿಕ್ಕದೆ ಪರಾರಿಯಾದ. ಗುಂಡಿನ ಸದ್ದು ಆಗಿದ್ದೇ ತಡ. ನಾವು ಎಂಟು ಮಂದಿಯೂ ಒಟ್ಟಾಗಿ ಉಳಿದವರ ಕಡೆ ನುಗ್ಗಿದೆವು. ಕತ್ತಲಾಗಿದ್ದರಿಂದ ನಾವೆಷ್ಟು ಮಂದಿ ಇದ್ದೇವೆಂದು ಅವರಿಗೆ ತಿಳಿಯುವಂತಿರಲಿಲ್ಲ. ಅವರು ಸಂಧಿಗೆ ಒಪ್ಪುತ್ತಾರೋ ಅಥವಾ ಯುದ್ಧ ಮಾಡುತ್ತಾರೋ ಕೇಳುವಂತೆ ನಮ್ಮ ಕಡೆ ಹೊಸದಾಗಿ ಸೇರಿಕೊಂಡಿದ್ದವನಿಗೆ ಹೇಳಿದೆ. ಆಗ ಅವನು ಕತ್ತಲಲ್ಲಿ ಯಾರನ್ನೋ ಉದ್ದೇಶಿಸಿ ಟಾಮ್ ಸ್ಮಿತ್, ಟಾಮ್ ಸ್ಮಿತ್ ಎಂದು ಎರಡು ಮೂರು ಸಲ ಕೂಗಿದ. ಟಾಮ್ ಸ್ಮಿತ್ ಉತ್ತರ ಕೊಟ್ಟ. ಯಾರದು? ರಾಬಿನ್ಸನ್ನೇ. ಹೌದು ಹೌದು ಟಾಮ್ ಸ್ಮಿತ್, ದೇವರಾಣೆಗೂ ಹೇಳುತ್ತೇನೆ. ಆಯುಧಗಳನ್ನೆಲ್ಲ ಕೆಳಗೆಸೆದು ಕೈ ಎತ್ತಿ ಶರಣಾಗತರಾಗಿ, ಇಲ್ಲದೇ ಇದ್ದರೆ ನೀವೆಲ್ಲರೂ ಈ ಕ್ಷಣವೇ ಹೆಣವಾಗಿ ಬೀಳುತ್ತೀರಿ. ಹೇಳಿದ್ದೇನೆ, ಎಚ್ಚರಿಕೆ. ನಾವು ಯಾರಿಗೆ ಶರಣಾಗತರಾಗಬೇಕು? ಎಲ್ಲಿದ್ದಾರೆ ಅವರು? ಇಲ್ಲೇ ಇದ್ದಾರೆ. ನಮ್ಮ ಕ್ಯಾಪ್ಟನ್ನು ಅವನ ಜೊತೆಯಲ್ಲಿ 50 ಮಂದಿಯೂ ಕಳೆದ 8 ಗಂಟೆಗಳಿಂದ ನಿಮಗಾಗಿ ಭೇಟಿಯಾಡುತ್ತಿದ್ದರು. ನಮ್ಮ ನಾಯಕ ಸತ್ತು ಬಿದ್ದಿದ್ದಾನೆ. ವಿಲ್ಫ್ರೈಗೆ ಗಾಯವಾಗಿದೆ. ನಾನು ಬಂದಿಯಾಗಿದ್ದೇನೆ. ನೀವು ಶರಣಾಗತರಾಗದಿದ್ದರೆ ಉಳಿಯುವ ಹಾಗೇ ಇಲ್ಲ, ಇದು ಖಂಡಿತ. ನಮಗೆ ಅವರು ಕೆಡುಕು ಮಾಡದೇ ಇದ್ದರೆ ಶರಣಾಗತರಾಗುತ್ತೇವೆ. ನೀನು ಹಾಗೆ ಮಾಡುವುದಾದರೆ ಹೋಗಿ ಕೇಳುತ್ತೇನೆ. ಹೀಗೆಂದು ಹೇಳಿ ರಾಬಿನ್ಸನ್ ತನ್ನ ಕ್ಯಾಪ್ಟನ್ ಅನ್ನು ಕೇಳಿದ. ಆಗ ಕ್ಯಾಪ್ಟನ್ ಮುಂದೆ ಹೋಗಿ, ಸ್ಮಿತ್, ನಿನಗೆ ನನ್ನ ಧ್ವನಿ ಗೊತ್ತು, ಕೇಳು. ನೀನು ಉಳಿದವರು ಈ ಹಿಂದೆ ಅಂತಹ ಆಯುಧಗಳನ್ನು ಕೆಳಗಿಟ್ಟು ಶರಣಾಗತರಾದರೆ ಮಾತ್ರ ನಿಮ್ಮನ್ನು ಪ್ರಾಣ ಸಹಿತ ಬಿಡುತ್ತೇನೆ. ಆದರೆ ಈ ಮಾತು ವಿಲ್ ಅಟ್ಕಿನ್ಸ್ ಒಬ್ಬನಿಗೆ ಅನ್ವಯಿಸುವುದಿಲ್ಲ ಎಂದ. ಆಗ ವಿಲ್ ಅಟ್ಕಿನ್ಸ್, ಓ ಕ್ಯಾಪ್ಟನ್, ನಿನ್ನ ಕಾಲಿಗೆ ಬೀಳುತ್ತೇನೆ, ನನ್ನನ್ನು ದಯವಿಟ್ಟು ಉಳಿಸು, ದೇವರು ಮೆಚ್ಚುತ್ತಾನೆ, ಉಳಿದವರಿಗಿಂತ ನಾನೇನು ಹೆಚ್ಚು ಕೇಳಿದನಲ್ಲ. ಈ ಮಾತು ನಿಜವಲ್ಲದಿದ್ದರೂ, ಕ್ಯಾಪ್ಟನ್, ಆಗಲಿ ನೋಡೋಣ, ಮೊದಲು ಆಯುಧ ಬಿಟ್ಟು ಶರಣಾಗತನಾಗು, ಆಮೇಲೆ ನಿನ್ನನ್ನು ಉಳಿಸುವುದು ಬಿಡುವುದು ನಿಮ್ಮ ಗವರ್ನರ್ಗೆ ಸೇರಿತು ಎಂದು ಉತ್ತರ ಕೊಟ್ಟ. ಅವರೆಲ್ಲರೂ ನನ್ನನ್ನು ಗವರ್ನರ್ ಎಂದು ಕರೆಯುತ್ತಿದ್ದರು. ದಂಗೆಕೋರರೆಲ್ಲರೂ ಮರುಮಾತಿಲ್ಲದೆ ಆಯುಧಗಳನ್ನು ಕೆಳಗೆ ಹಾಕಿ ಶರಣಾಗತರಾಗಿ ಪ್ರಾಣಭಿಕ್ಷೆ ಬೇಡಿದರು. ನಾನು ಅವರೊಡನೆ ಮಾತು ನಡೆಸಿದ್ದ ರಾಬಿನ್ಸನ್ನನ್ನು ಜೊತೆಗೆ ಇನ್ನಿಬ್ಬರನ್ನೂ ಕಳಿಸಿ ಅವರನ್ನೆಲ್ಲ ಬಂಧಿಸುವಂತೆ ಅಪ್ಪಣೆ ಮಾಡಿದೆ. ಆಮೇಲೆ ಉಳಿದ ನನ್ನ ಕಡೆಯವರು ಹೋಗಿ ಅವರನ್ನೂ ಅವರ ದೋಣಿಯನ್ನು ವಶಪಡಿಸಿಕೊಂಡರು. ಅವರ ಆಯುಧಗಳೆಲ್ಲ ನಮ್ಮದಾದವು. ನಾನು ಮತ್ತು ಇನ್ನೊಬ್ಬ ರಾಜಕೀಯ ಕಾರಣಗಳಿಗಾಗಿ ಕಾಣಿಸಿಕೊಳ್ಳದೆ ಹಿಂದೆಯೇ ಇದ್ದೆವು. ನಾವು ರಂಧ್ರ ಮಾಡಿದ್ದ ದೋಣಿಯನ್ನು ದುರಸ್ತು ಮಾಡಿ ಅದರ ಸಹಾಯದಿಂದ ಹಡಗನ್ನೂ ವಶಪಡಿಸಿಕೊಳ್ಳುವ ಹಂಚಿಕೆ ಮಾಡುವುದು ನಮ್ಮ ಮುಂದಿನ ಕೆಲಸವಾಗಿತ್ತು. ದಂಗೆಕೋರರ ಮುಖಂಡರಲ್ಲಿ ಒಬ್ಬ ಸತ್ತು ಹೋಗಿದ್ದ, ಇನ್ನೊಬ್ಬ ವಿಲ್ ಅಟ್ಕಿನ್ಸ್ ಸೆರೆ ಸಿಕ್ಕಿದ್ದ. ಇವರಿಬ್ಬರ ದುರ್ಬೋಧನೆಗೂ ದುರಾಶೆಗೂ ಒಳಗಾಗಿ ಉಳಿದವರೆಲ್ಲ ಹಿಂದು ಮುಂದು ನೋಡದೆ ದಂಗೆಗೆ ಸೇರಿಕೊಂಡಿದ್ದರು. ಕ್ಯಾಪ್ಟನ್ನನ್ನು ಅವನ ಇಬ್ಬರು ಸಂಗಡಿಗರನ್ನು ತಾವು ನಿರ್ಜನವೆಂದು ಭಾವಿಸಿದ್ದ ಈ ದ್ವೀಪದ ಮೇಲೆ ಬಿಟ್ಟು ಬಿಟ್ಟರೆ ಹಡಗೆಲ್ಲ ತಮ್ಮದೇ ಆಗುವುದು ಎಂದು ಅವರು ಭಾವಿಸಿದ್ದರು. ಆದರೆ ಅವರ ನಿರೀಕ್ಷೆಗೆ ತೀರಾ ವ್ಯತಿರಿಕ್ತವಾಗಿ ಅತ್ಯಾಶ್ಚರ್ಯಕರವಾದ ರೀತಿಯಲ್ಲಿ ಅವರೇ ಈ ದ್ವೀಪದಲ್ಲಿ ಬಂದಿಗಳಾಗಿದ್ದರು. ಅಲ್ಲದೆ ಈ ದ್ವೀಪದಲ್ಲಿ 50 ಜನ ಆಯುಧಪಾಣಿಗಳಾದ ಸೈನಿಕರನ್ನು ಇಟ್ಟುಕೊಂಡು ಒಬ್ಬ ದಂಡನಾಯಕ, ನಾನೇ ಆ ದಂಡನಾಯಕ, ಅಧಿಕಾರ ಮಾಡುತ್ತಿದ್ದಾನೆಂದು ನಮ್ಮ ಕಡೆಗೆ ಸೇರಿದ್ದ ರಾಬಿನ್ಸನ್ ಅವರಲ್ಲಿ ಭೀತಿಯನ್ನು ಬಿತ್ತಿದ್ದ. ಈ ಮಾತಿನಲ್ಲಿ ನಂಬಿಕೆ ಹುಟ್ಟುವಂತೆ ಆಗಲೇ ಅವರ ಕಡೆ 4-5 ಜನ ಸತ್ತಿದ್ದರು. ಮುಖಂಡರಾದ ಇಬ್ಬರನ್ನೂ ಕಳೆದುಕೊಂಡಿದ್ದರು. ಆಯಾಸ, ಹಸಿವು, ಭೀತಿ ಮೂರೂ ಸೇರಿ ಅವರು ಕಂಗೆಟ್ಟು ಹೋಗಿದ್ದರು. ಈ ಸಮಯದಲ್ಲಿ ಕ್ಯಾಪ್ಟನ್ ಅವರೊಡನೆ ಮಾತನಾಡಿ ಅವರ ತಪ್ಪನ್ನೆಲ್ಲ ಅವರಿಗೆ ಒಪ್ಪಿಸಿ ಅವರ ಘೋರ ಪಾತಕಕ್ಕೂ ಸ್ವಾಮಿದ್ರೋಹಕ್ಕೂ ತಕ್ಕ ಶಿಕ್ಷೆಯಾಗುವುದೆಂದು, ಬಹುಶಃ ಮರಣದಂಡನೆ ಕೂಡ ಆಗಬಹುದೆಂದು ಬಹಳ ಗಂಭೀರ ಧ್ವನಿಯಲ್ಲಿ ಹೇಳಿದ. ಇದನ್ನು ಕೇಳಿ ಅವರೆಲ್ಲ ಭಯದಿಂದ ತಮ್ಮ ಪ್ರಾಣಗಳಿಗಾಗಿ ಅಂಗಲಾಚಿ ಬೇಡತೊಡಗಿದರು.

ಹಡಗು ಸಮುದ್ರ ಮಧ್ಯದಲ್ಲಿದ್ದಾಗ ನಾವಿಕರು ಹಡಗಿನ ಅಧಿಕಾರಿಗಳ ಮೇಲೆ ದಂಗೆ ಎದ್ದರೆ ಅದನ್ನು ಅಕ್ಷಮ್ಯ ಅಪರಾಧ ಎಂದು ಪರಿಗಣಿಸಿ ದಂಗೆಕೋರರಿಗೆ ಮರಣದಂಡನೆ ವಿಧಿಸುವ ಶಾಸನ ಆ ಕಾಲಕ್ಕೆ ಇಂಗ್ಲೆಂಡಿನಲ್ಲಿ ಪ್ರಚಾರದಲ್ಲಿತ್ತು. ಆದ್ದರಿಂದ ಅವರೆಲ್ಲರೂ ತಮ್ಮನ್ನು ಇಲ್ಲೇ ಇಟ್ಟುಕೊಂಡು ಪ್ರಾಣದಾನ ಮಾಡಬೇಕೆಂದು ಇಂಗ್ಲೆಂಡಿಗೆ ಕಳಿಸಬಾರದೆಂದು ಬಹಳವಾಗಿ ಬೇಡಿದರು. ಈ ವಿಷಯದಲ್ಲಿ ತನ್ನದೇನೂ ಮಾತಿಲ್ಲವೆಂದು ಅವರೆಲ್ಲ ದ್ವೀಪದ ದಂಡನಾಯಕನ ಕೈದಿಗಳಾಗಿದ್ದಾರೆಂದು ಅವನ ತೀರ್ಮಾನವೇ ಕಡೆಯದೆಂದು ಕ್ಯಾಪ್ಟನ್ ಹೇಳಿದ. ಆಟ್ಕಿನ್ಸ್ ಅಂತೂ ಗೋಳೋ ಎಂದು ಅಳುತ್ತಾ ಕ್ಯಾಪ್ಟನ್ನಿನ ಕಾಲ ಮೇಲೆ ಬಿದ್ದು ತನ್ನ ಪ್ರಾಣ ಉಳಿಸುವಂತೆ ಅವನು ದ್ವೀಪದ ಗವರ್ನರಿಗೆ ಶಿಫಾರಸು ಮಾಡಬೇಕೆಂದು ಕೇಳಿಕೊಂಡ. ನಾನು ಇದನ್ನೆಲ್ಲ ಮರೆಯಿಂದಲೇ ಕೇಳುತ್ತಿದ್ದೆ. ನಾನಿದ್ದ ಅವತಾರದಲ್ಲಿ ಕಾಣಿಸಿಕೊಂಡರೆ ನನ್ನ ಗವರ್ನರ್ ಪದವಿಗೆ ಭಂಗ ಬಂದೀತೆಂದು ಯೋಚಿಸಿ ದೂರದಲ್ಲೇ ಇದ್ದು ಕ್ಯಾಪ್ಟನ್ನಿಗೆ ಬರಹೇಳಲು ನಮ್ಮ ಕಡೆಯವನೊಬ್ಬನನ್ನು ಕಳಿಸಿದೆ. ಅವನು ಹೋಗಿ, ಕ್ಯಾಪ್ಟನ್, ದಂಡನಾಯಕರು ಈ ಕೂಡಲೇ ನಿಮ್ಮನ್ನು ಬರಹೇಳುತ್ತಾರೆ ಎಂದು ಹೇಳಿದ. ಇದೋ ಬಂದೆನೆಂದು ಘನ ದಂಡನಾಯಕರಿಗೆ ತಿಳಿಸು ಎಂದು ಕ್ಯಾಪ್ಟನ್ ಉತ್ತರ ಕೊಟ್ಟ. ಈ ನಾಟಕದಿಂದ ದಂಡನಾಯಕ ತನ್ನ 50 ಆಯುಧ ಪಾಣಿಗಳೊಡನೆ ಹತ್ತಿರದಲ್ಲೇ ಇದ್ದಾನೆಂಬ ಭಾವನೆ ಹುಟ್ಟಿತು. ನಮ್ಮ ಕೈಸರೆ ಸಿಕ್ಕಿದವರೆಲ್ಲರೂ ಸ್ವಂತ ಬುದ್ಧಿ ಇಲ್ಲದೆ ಮುಖಂಡರಿಬ್ಬರ ಹೇಳಿಕೆ ಮಾತಿಗೆ ಕಿವಿಗೊಟ್ಟವರಾಗಿದ್ದರು. ಈಗ ಅವರ ಮುಖಂಡರ ಗತಿ ಏನಾಗಿತ್ತೆಂದು ನೋಡಿದರು. ಆದ್ದರಿಂದ ಉಳಿದವರೊಡನೆ ಕ್ಯಾಪ್ಟನ್ ಬುದ್ಧಿವಂತಿಕೆಯಿಂದ ಮಾತನಾಡಿ ಅವರನ್ನೂ ನಮ್ಮ ಕಡೆಗೆ ಒಲಿಸಿಕೊಂಡರೆ ಮತ್ತು ಅವರು ನಮ್ಮ ಯೋಜನೆಗೆ ಬೆಂಬಲ ಕೊಡಲು ಒಪ್ಪುವಂತೆ ಮಾಡಿದರೆ ನಾನು ಹೂಡಬೇಕೆಂದಿದ್ದ ತಂತ್ರ ಸಿದ್ಧಿಸಿ ಹಡಗು ನಮ್ಮ ವಶವಾಗುವುದರಲ್ಲಿ ಸಂದೇಹವಿರಲಿಲ್ಲ. ಆದ್ದರಿಂದ ಕ್ಯಾಪ್ಟನ್ ಬಂದ ಕೂಡಲೇ ಅವನೊಡನೆ ಹಡಗನ್ನು ವಶಪಡಿಸಿಕೊಳ್ಳುವುದಕ್ಕೆ ನಾನು ಯೋಚಿಸಿದ್ದ ತಂತ್ರವನ್ನು ಪ್ರಸ್ತಾಪಿಸಿದೆ. ನನ್ನ ಯೋಚನೆ ಅವನಿಗೆ ಬಹಳ ಮೆಚ್ಚುಗೆಯಾಯಿತು. ದಂಗೆಕೋರರಿದ್ದ ಅವಸ್ಥೆಯಲ್ಲಿ ಕ್ಯಾಪ್ಟನ್ ಅವರನ್ನು ಒಲಿಸಿ ನಮ್ಮ ಸಹಾಯಕ್ಕೆ ಒಪ್ಪಿಸುವುದು ಕಷ್ಟವಾಗಿ ಕಾಣಲಿಲ್ಲ. ಅವರೆಲ್ಲ ಸುಲಭವಾಗಿ ಒಪ್ಪಿಕೊಳ್ಳುವರು ಎಂದು ನನಗೆ ನಂಬಿಕೆ ಇತ್ತು. ಮಾರನೆಯ ಬೆಳಗ್ಗೆ ತಂತ್ರವನ್ನು ಕಾರ್ಯರೂಪಕ್ಕೆ ತರುವ ಯೋಚನೆ ಮಾಡಿದೆ. ಆ ರಾತ್ರಿ ನಾವಿನ್ನೇನೂ ಮಾಡುವ ಹಾಗಿರಲಿಲ್ಲ. ಮುಂಜಾಗ್ರತೆಗಾಗಿ ಕೈದಿಗಳನ್ನೆಲ್ಲ ಎರಡು ಕಡೆ ಬೇರೆ ಬೇರೆಯಾಗಿ ಇಡುವ ಯೋಚನೆಯನ್ನು ಮಾಡಿದೆವು. ಅಟ್ಕಿನ್ಸ್ ಅನ್ನು ಸ್ವಲ್ಪ ಪುಂಡರೆನ್ನಿಸಿಕೊಂಡಿದ್ದ ಇನ್ನಿಬ್ಬರನ್ನು ಹಿಂಗಟ್ಟು ಮುರಿ ಕಟ್ಟಿಸಿ ಕ್ಯಾಪ್ಟನ್ನಿನ ಮತ್ತು ಇನ್ನಿಬ್ಬರ ಪಹರೆಯಲ್ಲಿ ನನ್ನ ಗವಿಯ ಕೋಟೆಗೆ ಕಳಿಸಿದೆ. ಉಳಿದವರನ್ನು ಶುಕ್ರಿ ಮತ್ತು ಬೇರೆ ಇಬ್ಬರ ಪಹರೆಯಲ್ಲಿ ನನ್ನ ಪರ್ಣಕುಟೀರದ ಬಳಿಗೆ ಕಳಿಸಿ ಅಲ್ಲಿ ಬೇಲಿಯ ಒಳಗೆ ಅವರನ್ನು ಬಂಧಿಸಿ ಸೆರೆ ಇಟ್ಟು ಬರುವಂತೆ ಹೇಳಿದೆ. ಅವರು ಅಲ್ಲಿಂದ ತಪ್ಪಿಸಿಕೊಂಡು ಬರಲು ಸುಲಭವಾಗಿರಲಿಲ್ಲ. ನಿರಾಯುಧರಾಗಿದ್ದ ಅವರಿಗೆ ಈ ದ್ವೀಪವೇ ಸೆರೆಮನೆಯಾಗಿತ್ತು. ಪುನಃ ಕೆಟ್ಟ ಆಲೋಚನೆ ಮಾಡಿ ಸಿಕ್ಕಿಬಿದ್ದರೆ ತಲೆ ಉಳಿಯುವುದಿಲ್ಲ ಎಂದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು.

0: ಕೇಳುಗರೆ, ಇದುವರೆಗೂ ಕೇಳಿದಿರಿ ಚಿಣ್ಣರ ಚಿಲಿಪಿಲಿ ಸರಣಿ ಕಾರ್ಯಕ್ರಮದಲ್ಲಿ ಡೇನಿಯಲ್ ಟಿಫೋ ಅವರ ರಾಬಿನ್ಸನ್ ಕ್ರೂಸೋ, ಅನುವಾದ ಆನಂದ ಅವರು, ಪ್ರಸ್ತುತಪಡಿಸಿದವರು ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: Are you looking for a high school that builds bright futures without the heavy pressure? Welcome to Gopalaswamy Shishivara High School, English Medium, in Lakshmipuram, Mysuru. We believe education should be effective, enjoyable and stress-free. From the 8th standard right up to the 10th, we provide integrated coaching alongside exclusive training in spoken English, Vedic Maths and Abacus. We nurture every budding achiever with personal care, offering smart classes and well-equipped science and computer labs, NCC, yoga, karate and meditation for overall growth, scholarships for meritorious students, reliable transport facilities, plus give your child a head start with priority admission into our engineering and medical colleges in the future. Admissions are now open.

0: for the 8th standard. Seats are limited. So hurry. For more contact, visit us at Lakshmipuram, Mysuru, or call today at 9620228026 or 9731121638 or 9620228187.
1: MBA ಅಥವಾ MCA ಮಾಡಬೇಕಾ? PGCET ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
2: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ PGCET ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಶನ್ ಮತ್ತು ಫ್ರೀ ಫುಡ್ ಕೂಡ.
1: ಜೂನ್ 8 ಮತ್ತು 9 ರಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ರವರೆಗೆ. ಈಗಲೇ ರಿಜಿಸ್ಟರ್ ಮಾಡಿ.

0: ವಿಳಾಸ.
1: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಏನ್ ಗೆಳೆಯ ಸಮಾಚಾರ?
1: ಏನಿಲ್ಲ, ನನ್ ಮಗಳು ಶಮಿತಾ ಈ ವರ್ಷ SSLC ಪರೀಕ್ಷೆ ಬರೆದಿದ್ದಾಳೆ, ಯಾವ ಕಾಲೇಜಿಗೆ ಸೇರಿಸ್ಲಿ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ.
0: ಚಿಂತೆ ಯಾಕೆ? ಮಹಾರಾಜ ಎಜುಕೇಶನ್ ಟ್ರಸ್ಟ್ ನ ಗೋಪಾಲಸ್ವಾಮಿ PU ಕಾಲೇಜ್ನಲ್ಲಿ ರೆಗ್ಯುಲರ್ ಹಾಗೂ ಸಂಕಲ್ಪ ಇಂಟಿಗ್ರೇಟೆಡ್ ಕೋರ್ಸ್ಗಳ ಅಡ್ಮಿಷನ್ ಈಗಾಗಲೇ ಪ್ರಾರಂಭ ಆಗಿದೆ. ನನ್ನ ಮಗ ಸುಮುಖ ಕೂಡ ಅದೇ ಕಾಲೇಜಲ್ಲಿ ಓದಿದ್ದು. JEE ಒಳ್ಳೆ ಕೋಚಿಂಗ್ ಸಿಕ್ತು, ಈಗ IIT.
2: ಹೌದಪ್ಪ, ನನ್ ಮಗಳು ಜನನಿ ಕೂಡ ಅಲ್ಲೇ ಓದಿದ್ದು. ನೀಟ್ ಕೋಚಿಂಗ್ ಚೆನ್ನಾಗಿದ್ದರಿಂದ ಮೆಡಿಕಲ್ ಸೀಟ್ ಸಿಕ್ತು. IAS CET ಕೋಚಿಂಗ್ ಕೂಡ ಚೆನ್ನಾಗಿದೆ. ಮಂಡ್ಯದಿಂದ ಕಾಲೇಜ್ಗೆ ಕಾಲೇಜ್ ಬಸ್ ನಲ್ಲೇ ಹೋಗಿ ಬರ್ತಿದ್ಲು. ಪಾಂಡವಪುರ, ಶ್ರೀರಂಗಪಟ್ಟಣ, ನಂಜನಗೂಡಿನಿಂದ ಕೂಡ ಬಸ್ ಫೆಸಿಲಿಟಿ ಇದೆ. ನಿಮ್ ಮಗಳಿಗೆ ಬೇಕು ಅಂದ್ರೆ ಅಲ್ಲೇ ಹಾಸ್ಟೆಲ್ಗೆ ಸೇರಿಸಬಹುದು. ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್, ಒಳ್ಳೆ ಲ್ಯಾಬ್ಗಳು, ಲೈಬ್ರರಿ, ವಿಶಾಲವಾದ ಕ್ಲಾಸ್ ರೂಮ್ ಇದೆ. ಹಾಗೆ ಕಲ್ಚರಲ್ ಹಾಗೂ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆ ತುಂಬಾ ಎನ್ಕರೇಜ್ ಮಾಡ್ತಾರೆ.
0: ಹಾಗಾದ್ರೆ ಇನ್ಯಾಕ್ತಡ ಗೆಳೆಯ, ಅಡ್ರೆಸ್ ಬರ್ಕೊ. ಗೋಪಾಲಸ್ವಾಮಿ ಪದವಿ ಪೂರ್ವ ಕಾಲೇಜು, ಲಕ್ಷ್ಮೀಪುರಂ, ಮೈಸೂರು. ದೂರವಾಣಿ ಸಂಖ್ಯೆ 9591478309.
3: ಇದೀಗ ಪ್ರಸಾರವಾಗಲಿದೆ ವಿಶ್ವ

0: ಪರಿಸರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಭಾಗವಹಿಸುವವರು ಜೀವ ವೈವಿಧ್ಯ ಶಿಕ್ಷಣ ಮತ್ತು ಸಂಶೋಧನಾ ಪ್ರಯೋಗಾಲಯದ ಸಂಶೋಧಕರಾದ ಡಾಕ್ಟರ್ ನಂದಾ ಅಪ್ಪಾಜಿಯವರು ಮತ್ತು ಶಿವಮೊಗ್ಗ ವನಜನ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾದ ರಿಶಾಲಿ ನಿಕಮ್ ಅವರು ಹಾಗೂ ಅನ್ವಯಿಕ ರಂಗಶಾಸ್ತ್ರದ ತರಬೇತುದಾರರಾದ ನಾ ಶ್ರೀನಿವಾಸ ಪಾಪು ಅವರು. ಸಂದರ್ಶಕರು ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ನಮಸ್ಕಾರ ಶ್ರೋತೃಗಳೇ, ಇವತ್ತು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ನಮ್ಮ ಪ್ರಕೃತಿಯನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುವ ವಿಶ್ವ ಪರಿಸರ ದಿನದ ಪ್ರಸಕ್ತ ವರ್ಷದ 2026ರ ಥೀಮ್ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು ಆಗಿದೆ. ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ಇದನ್ನು ಜಾಗತಿಕವಾಗಿ ಪ್ರಚಾರ ಮಾಡಲಾಗ್ತಾ ಇದೆ. ಈ ವಿಶೇಷ ದಿನದಂದು ಪರಿಸರಕ್ಕೆ ಸಂಬಂಧಿಸಿದ ಒಂದು ವಿಶಿಷ್ಟ ವಿಷಯವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುತ್ತಾ ಇದ್ದೇವೆ. ಕಳೆ ನಿರ್ಮೂಲನೆಯಿಂದ ಅರಣ್ಯ ಸಂರಕ್ಷಣೆ, ಈ ವಿಷಯದ ಕುರಿತು ಚರ್ಚಿಸಲು ಇಂದು ನಮ್ಮ ಸ್ಟುಡಿಯೋಗೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿರುವಂತಹ ಡಾಕ್ಟರ್ ನಂದಾ ಅಪ್ಪಾಜಿ ಅವರು ಪರಿಸರ ವಿಜ್ಞಾನ ಮತ್ತು ಸಸ್ಯಶಾಸ್ತ್ರ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಒಬ್ಬ ಪ್ರಮುಖ ಭಾರತೀಯ ಜೀವ ವೈವಿಧ್ಯ ಸಂಶೋಧಕರಾಗಿದ್ದಾರೆ. ಸಸ್ಯಶಾಸ್ತ್ರದ ಪ್ರಮುಖ ವಿಭಾಗ ಫೆನಾಲಜಿ, ಸಸ್ಯಗಳ ಋತುಮಾನದ ಬದಲಾವಣೆಗಳ ಅಧ್ಯಯನ ಸಂಶೋಧಕರಾಗಿದ್ದಾರೆ. ಇದರಲ್ಲಿ ಇವರು ತಜ್ಞರಾಗಿದ್ದಾರೆ. ಇನ್ನೊಬ್ಬರು ರಿಶಾಲಿ ನಿಕಮ್. ಇವರು ವನ ಜನ ಟ್ರಸ್ಟ್ ಶಿವಮೊಗ್ಗ ಅದರ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದಾರೆ. ಅರಣ್ಯ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನೊಬ್ಬರು ನಾ ಶ್ರೀನಿವಾಸ ಪಾಪು. ಇವರು ಅನ್ವಯಿಕ ರಂಗಶಾಸ್ತ್ರದ ತರಬೇತುದಾರರು. 3 ಜನಕ್ಕೂ ನಮ್ಮ ಜ್ಞಾನಧ್ವನಿ ರೇಡಿಯೋದ ಪರವಾಗಿ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
3: ನಮಸ್ಕಾರ.
2: ನಮಸ್ತೆ.
1: ಲಂಟಾನ ಮತ್ತೆ ತಂಗಡಿಯಂತಹ ಆಕ್ರಮಣಕಾರಿ ಕಳೆಗಳಿಂದ ಪಶ್ಚಿಮ ಘಟ್ಟದ ಅರಣ್ಯಗಳು ತುಂಬಾ ತೊಂದರೆಯನ್ನ ಅನುಭವಿಸ್ತಾ ಇದ್ದಾವೆ. ಇವುಗಳನ್ನು ನಿಯಂತ್ರಿಸಿ ಅದರಿಂದ ಇಂಧನ ತಯಾರಿಸಿ ಅರಣ್ಯವಾಸಿಗಳ ಬದುಕನ್ನು ಹಸನುಗೊಳಿಸುವಂತಹ ಈ 3 ಸಾಧಕರಲ್ಲಿ ಡಾಕ್ಟರ್ ನಂದಾ ಅಪ್ಪಾಜಿಯವರನ್ನ ಕೇಳುವ. ನಮಸ್ಕಾರ ಸರ್.
2: ನಮಸ್ತೆ ಸರ್.
1: ನಿಮ್ಮ ಈ ವಿಶಿಷ್ಟವಾದ ಪ್ರಯಾಣ ಹೇಗೆ ಆರಂಭವಾಯಿತು? ಪರಿಸರ ರಕ್ಷಣೆ ಮತ್ತು ಸಾಮಾಜಿಕ ಕಲ್ಯಾಣ ಎರಡನ್ನೂ ಒಟ್ಟಿಗೆ ಜೋಡಿಸುವ ಆಲೋಚನೆ ನಿಮಗೆ ಹೇಗೆ ಬಂತು?
2: ಎಲ್ಲರಿಗೂ ನಮಸ್ತೆ. ನಾನು ಸಂಶೋಧನಾ ವಿದ್ಯಾರ್ಥಿಯಾಗಿ 2004ರಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಶುರು ಮಾಡ್ತೀನಿ. ಆಗ ನನಗೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಎಕಾಲಜಿ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅವರಿಂದ ನನಗೆ ಫೆಲೋಶಿಪ್ ಇರುತ್ತೆ. ಸೊ ಅವಾಗ ನಮಗೆ ಭದ್ರಾ ಅಭಯಾರಣ್ಯದಲ್ಲಿರ್ತಕ್ಕಂಥ ಸಸ್ಯ ಸಂಪನ್ಮೂಲಗಳು ಏನೇನು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿರುತ್ತೆ. ಅದರಲ್ಲಿ ನಾನು ವಿಶೇಷವಾಗಿ ಫಿನಾಲಜಿ ಪದವನ್ನು ಆರಿಸ್ಕೊಳ್ತೀನಿ. ಫಿನಾಲಜಿ ಅಂತ ಹೇಳಿದ್ರೆ ದ ಸೈಕ್ಲಿಕ್ ಆ್ಯಂಡ್ ಸೀಸನಲ್ ಮೂಮೆಂಟ್ ಆಫ್ ಎ ಪ್ಲಾಂಟ್ ಅಂತ ಹೇಳ್ತೀವಿ. ಅಂದರೆ ಒಂದು ವರ್ಷದಲ್ಲಿ ಎಷ್ಟು ಸಮಯ ಒಂದು ಮರಗಳು ಎಲೆಗಾಗಿ, ಹೂವಿಗಾಗಿ, ಹಣ್ಣಿಗಾಗಿ ಸಮಯವನ್ನು ಕೊಡುತ್ತೆ ಅಂತೇಳಿ, ಮತ್ತು ಏನಾದರೂ ವ್ಯತ್ಯಾಸ ಆದರೆ, ವಾತಾವರಣದಲ್ಲಿ ವ್ಯತ್ಯಾಸ ಆದರೆ ಆ ವ್ಯತ್ಯಾಸವನ್ನು ಸಸ್ಯಗಳಲ್ಲಿ, ಅಂದರೆ ನಾವು ಅಧ್ಯಯನ ಮಾಡ್ತಿರ್ತಕ್ಕಂಥ ಮರಗಳಲ್ಲಿ ಕಂಡುಬರುತ್ತೆ. ಇದನ್ನು ಸರಳವಾಗಿ ಹೇಳೋದಾದರೆ ಫಿನಾಲಜಿ ಈಸ್ ಎ ಇಂಡಿಕೇಟರ್ ಆಫ್ ಕ್ಲೈಮೇಟ್ ಚೇಂಜ್. ಅಂದರೆ ನಾವೀಗ ಚರ್ಚೆಯಲ್ಲಿರ್ತಕ್ಕಂಥ ವಿಷಯದಲ್ಲಿ ಹವಾಮಾನ ಬದಲಾವಣೆ ಅಂತ ಹೇಳ್ತೀವಿ. ಹವಾಮಾನ ಬದಲಾವಣೆನ ನಾವು ಯಾವ ರೀತಿ ನೋಡ್ಬೋದು, ಹವಾಮಾನ ಬದಲಾವಣೆನ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಪ್ರಯೋಗಾಲಯವಿಲ್ಲದೇನು ಸಹ ನೋಡ್ಬೋದಾ ಅಂತ ನೋಡಿದ್ರೆ, ಫಿನಾಲಜಿ ಸಬ್ಜೆಕ್ಟಿಂದ ಮರಗಳಲ್ಲಾಗ್ತಕ್ಕಂಥ ಬದಲಾವಣೆಯಿಂದ ಹವಾಮಾನ ಬದಲಾವಣೆ ಯಾವ ಮಟ್ಟದಲ್ಲಿ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಬೋದು.
1: ಈ ಅರಣ್ಯದಲ್ಲಿ ಲಂಟಾನ ಮತ್ತು ತಂಗಡಿ, ಅದು ಬೇರೆ ದೇಶದಿಂದ ಬಂದಂಥ ಕಳೆಗಳು, ಇವು ನಮ್ಮ ಅರಣ್ಯಗಳ ಜೀವ ವೈವಿಧ್ಯತೆಗೆ ಹೇಗೆ ಮಾರಕ ಆಗಿದ್ದಾವೆ? ಇವುಗಳನ್ನು ಸಂಪೂರ್ಣವಾಗಿ ಮೂಲೋತ್ಪಾಟನೆ, ಅಂದರೆ ಬೇರು ಸಮೇತ ಕಿತ್ತಾಕುವಂಥದ್ದು, ಈ ರೀತಿ ಮಾಡೋದು ಯಾಕೆ ಮುಖ್ಯ?
2: ಉದಾಹರಣೆಗೆ ಇವಾಗ ನಾವು ಪ್ರತಿನಿತ್ಯ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಪ್ರಾಣಿ ಮತ್ತು ಮಾನವನ ನಡುವೆ ಸಂಘರ್ಷ ಅಂತೇಳಿ. ಯಾಕೆ ಕಾಡು ಪ್ರಾಣಿಗಳು ಕಾಡಿನಿಂದ ಊರುಗಳಿಗೆ ವಲಸೆ ಬರುತ್ತೆ? ಅವರು ಮುಖ್ಯವಾಗಿ ಅವ್ರಿಗೆ ಆಹಾರದ ಕೊರತೆ ಆಗಿದೆ. ಆಹಾರದ ಕೊರತೆ ಅಂತೇಳಿ ಏನನ್ನು ಅವ್ರು ತಿಂತಾರೆ ಅಂತೇಳಿ, ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಅವರಿಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಅಲ್ಲಿ ಲಭ್ಯತೆ ಇದೆ ಅಂತೇಳಿದ್ರೆ ಅವರು ವಲಸೆ ಬರೋದಿಲ್ಲ. ಅವರು ಹೊರಗಡೆ ಬರ್ತಾ ಇದ್ದಾರೆ ಅಂದರೆ ಅರಣ್ಯದಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಹಾರ ಕೊರತೆ ಆಗಿದೆ ಅಂತ ಅರ್ಥ. ಸೊ ಈ ಕೊರತೆ ಯಾವ ರೀತಿ ಆಗಿದೆ ಅಂತ ಒಂದು ಪ್ರಶ್ನೆಯನ್ನು ತಗೊಂಡು ನಾವು ಅರಣ್ಯಗಳಲ್ಲಿ ಅಧ್ಯಯನ ಮಾಡಿದಾಗ, ಸುಮಾರು ರಿಪೋರ್ಟಲ್ಲಿ 40% ಆಫ್ ಫಾರೆಸ್ಟ್ ಹ್ಯಾಸ್ ಬಿನ್ ಕವರ್ಡ್ ಬೈ ಲಂಟಾನಾ ಅಂತ ಹೇಳ್ತಾರೆ. ಆದರೆ ಮುಖ್ಯವಾಗಿ ನೋಡಿದ್ರೆ 80-90% ಕವರ್ ಆಗಿದೆ. ಯಾಕಂದರೆ ಕೆಳಗಡೆ ಇರ್ತಕ್ಕಂಥ ನಾವು ಏನು ಕಿರು ಸಸ್ಯಗಳು ಅಂತ ಹೇಳ್ತೀವಿ, ಅಂಡರ್ಸ್ಟೋರಿ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಅದು ಯಾವುದು ಕಣ್ಣು ಕಾಣಿಸ್ತಾ ಇಲ್ಲ. ಎಲ್ಲೆಲ್ಲಿ ಲಂಟಾನಾ ಬೆಳೆಯುತ್ತೆ ಅಲ್ಲಿ ನಮಗೆ ಕೆಳಗೆ ಹುಲ್ಲು ಸಹ

ಕಂಡು ಬರೋದಿಲ್ಲ. ಮುಖ್ಯವಾಗಿ ಅದರಿಂದ ನಿರ್ಮೂಲನೆ ಆಗಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಇನ್ನು ಅನಿಮಲ್ಸ್ ಅಲ್ಲಿ ಮುಖ್ಯವಾಗಿ ಮೆಗಾ ಆರ್ಬಿವರ್ಸ್ ಅಂತ ಹೇಳ್ತೀವಿ ಎಲಿಫೆಂಟ್ ನ, ದೆಟ್ ಫೀಡ್ ನಿಯರ್ಲಿ 250 kg ಅಂದ್ರೆ 250 kg ಅವರಿಗೆ ದಿನಕ್ಕೆ ಆಹಾರ ಬೇಕು. ಸೊ ಈ ಬೇಸಿಗೆ ಸಮಯದಲ್ಲಿ ಯಾವಾಗ ಲಂಟಾನ ಒಣಗೋಗಿರುತ್ತೆ ಆ ಸಮಯದಲ್ಲಿ ಕೆಳಗಡೆ ಹುಲ್ಗಳು ಕಂಡು ಬರಲ್ಲ ಮತ್ತು ಕಿರು ಸಸ್ಯಗಳು ಕಂಡು ಬರೋದಿಲ್ಲ. ಅಂತ ಸಸ್ಯಗಳು ಇಲ್ಲದೇ ಇರೋ ಕಾರಣದಿಂದ ಏನ್ ಮಾಡ್ತಾರೆ, ದೇ ರಾಬ್ ದ ಕ್ರಾಪ್ಸ್ ಅಂತ ಹೇಳಿದ್ರೆ ಅಲ್ಲಿಂದ ಊರಿಂದ ಹೊರಗಡೆ ಬರ್ತಾರೆ, ಕಾಡಿಂದ ಹೊರಗಡೆ ಬರ್ತಾರೆ, ಊರಲ್ಲಿ ಇರ್ತಕ್ಕಂಥ

0: ಸಹ ಅಂಡರ್ ಸ್ಟೋರಿ ಕೆಳಗಡೆ ಇರ್ತಕ್ಕಂಥ ಸಸ್ಯ ಕಿರು ಸಸ್ಯಗಳು ಕಣ್ಮರೆ ಆಗಿದೆ. ಸೊ ಇದನ್ನು ನಿರ್ಮೂಲನೆ ಮಾಡ್ಬೇಕಂತೇಳಿದ್ರೆ ಮೇಲ್ಗಡೆ ಅಂದ್ರೆ ಗಿಡನ ಕಡಿಯೋದ್ರಿಂದ ಅಥವಾ ಬ್ರಾಂಚಸ್ನ ಟಾಪ್ ಮಾಡೋದ್ರಿಂದ ಯಾವುದೇ ರೀತಿಯ ನಿರ್ಮೂಲನೆ ಕೆಲಸ ಆಗೋದಿಲ್ಲ. ಮತ್ತೆ ಮುಂದಿನ ಸರಿ ಮಳೆ ಸಿಕ್ಕಿದಾಗ ಮತ್ತೆ ಅದು ಸೇಮ್ ನುಗ್ಗೆಕಾಯಿ ಮರದ ತರನೇ ಏನಾಗುತ್ತೆ, ಮತ್ತೆ ಚಿಗ್ರಕ್ ಶುರು ಆಗುತ್ತೆ ಮತ್ತೆ ಬೆಳಿಲಿಕ್ಕೆ ಶುರು ಆಗುತ್ತೆ. ಇದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬೇಕು ಅಂತೇಳಿದ್ರೆ ಬೇರಿಂದನೇ ಅದನ್ನ ಅಪ್ರೂಟ್ ಮಾಡ್ಬೇಕಂದ್ರೆ ರೂಟಿಂದನೇ ಅಪ್ರೂಟ್ ಮಾಡ್ಬೇಕಾಗುತ್ತೆ. ಅಪ್ರೂಟ್ ಮಾಡಿದ ನಂತರ ಅಲ್ಲಿ ಯಾವ ಸಸ್ಯ ವರ್ಗಗಳು ಈಗಾಗಲೇ ಇದೆ ಕಾಡುಗಳಲ್ಲಿ ಅಂತ ನೋಡಿ ಅಂತ ಸಸ್ಯಗಳನ್ನ ನಾವು ಮತ್ತೆ ಮತ್ತೆ ಅಲ್ಲಿ ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ಅಬ್ಸರ್ವೇಷನ್ ಕಂಟಿನ್ಯೂಟಿ ಮಾಡ್ಬೇಕಾಗುತ್ತೆ. ಇದನ್ನ ನಾವು ರಿಸ್ಟೋರೇಷನ್ ಅಂತ ಹೇಳ್ತೀವಿ, ಅಂದ್ರೆ ಪುನರ್ಸ್ಥಾಪನೆ ಅಂತೇಳಿ, ಅರಣ್ಯ ಪುನರ್ಸ್ಥಾಪನೆ ಅಂತೇಳಿ. ಪುನರ್ಸ್ಥಾಪನೆ ಅಂತ ಹೇಳಿದ್ರೆ ಯಾವ ರೀತಿ ಅರಣ್ಯ ಇತ್ತು ಅದನ್ನ ಮತ್ತೆ ಪುನಃ ಪಡ್ಕೊಳ್ಳುವ ಒಂದು ಪ್ರಯತ್ನ.
1: ಇದುವರೆಗೇನು ಕೆಲಸ ಆಗಿರ್ಲಿಲ್ವಾ ಅಷ್ಟೊಂದು ಬೆಳ್ಕೊಳ್ಳಕ್ಕೆ, 80% ನಷ್ಟು ಬೆಳ್ಕೊಳ್ಳೋದಕ್ಕೆ ಕಾರಣ ಏನು?
0: ಇದು ಒಳ್ಳೆ ಪ್ರಶ್ನೆ. ಇದು ಸುಮಾರು 40 ವರ್ಷದಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಫಾರೆಸ್ಟ್ ಏರಿಯಾ ಇರುತ್ತೆ ಅಲ್ಲೆಲ್ಲಿ ಅಡ್ಜಸೆಂಟ್ ಅಲ್ಲಿ ಎಲ್ಲಿ ವಿಲೇಜಸ್ ಇರ್ತಾರೆ, ವಿಲೇಜ್ ಡ್ವೆಲ್ಲರ್ಸ್ ಇರ್ತಾರೆ ಅಥವಾ ಅರಣ್ಯದಲ್ಲಿ ಇರ್ತಾ ವಾಸ ಇರ್ತಕ್ಕಂಥವ್ರಿಗೆ ಟು ಮೀಟ್ ದೇರ್ ಡೊಮೆಸ್ಟಿಕ್ ನೀಡ್ಸ್, ಅಂದ್ರೆ ಅವರಿಗೆ ಇಂಧನದ ಪ್ರಾಮುಖ್ಯತೆ ಏನಿದೆ ಅದಕ್ಕಾಗಿ ಅವ್ರ ಅರಣ್ಯದ ಮೇಲೆ ಡಿಪೆಂಡ್ ಆಗೋದು ಬೇಡ, ಹಾಗಾಗಿ ಅವರಿಗೆ ಬೇಗ ಬೇಗ ಬೆಳೀತಕ್ಕಂಥ ಸಸ್ಯಗಳಲ್ಲಿ ಇದು ಒಂದು ಸಸ್ಯ ಅಂತ ಗುರುತಿಸಿ ಇದನ್ನ ಕಲ್ಟಿವೇಟ್ ಮಾಡ್ತಾರೆ. ಸೊ ಮತ್ತೆ ಎಲ್ಲಿ ಫಾಲೋ ಲ್ಯಾಂಡ್ ಅಂತ ಇರುತ್ತೆ, ಅಂದ್ರೆ ಖಾಲಿ ಬೇಕಿರ್ತಕ್ಕಂಥ ಲ್ಯಾಂಡ್ ಅಥವಾ ಡಿಗ್ರೇಡೆಡ್ ಲ್ಯಾಂಡ್ ಅಂತ ಖಾಲಿ ಇರ್ತಕ್ಕಂಥ ಜಾಗಗಳಲ್ಲಿ ಈ ಗಿಡಗಳನ್ನ ಉಳಿಸ್ಲಿ ಬೆಳೆಸಬೇಕು. ಅಂದ್ರೆ ಫಾರೆಸ್ಟ್ ಏರಿಯಾನ ನಾವು ಮುಖ್ಯವಾಗಿ ಅವ್ರದ್ದು ಉದ್ದೇಶ ಇದ್ದಿದ್ದು ಡೊಮೆಸ್ಟಿಕ್ ನೀಡ್ಸ್ ನ ಫುಲ್ಫಿಲ್ ಮಾಡ್ಬೇಕಂತ ಒಂದು, ಇನ್ನೊಂದು ಸಾಯಿಲ್ ಎರೋಷನ್ ನ ಮಿನಿಮೈಸ್ ಮಾಡ್ಬೇಕು ಅಂತೇಳಿ. ಸೊ ಒಬ್ರಿಗೆ ಸಹಾಯ ಮಾಡ್ತಾ ಏನಾಗುತ್ತೆ, ಅರಣ್ಯಕ್ಕೆ ಅದು ತೊಂದರೆ ಆದ ರೀತಿಯಲ್ಲಿ ಸುಮಾರು ಇವಾಗ ನಾವು ಯಾವ ಸಸ್ಯಗಳನ್ನ ನಿರ್ಮೂಲನ ಮಾಡ್ಬೇಕಂತ ಹೇಳಿದೀವೋ ಅದು ಸುಮಾರು 30-40 ವರ್ಷ ಹಿಂದೆ ಪ್ಲಾಂಟೆಡ್ ಟ್ರೀಸ್.
1: ಲಂಟಾನಾ ಪ್ಲಾಂಟ್ ಮಾಡಿದ್ರೆ?
0: ನೋ, ಲಂಟಾನಾ ಅಲ್ಲ, ಸೆನ್ನಾ ಸ್ಪೆಕ್ಟಾಬಿಲಿಸ್ ಅಂತ ಹೇಳಿದೆ. ಅದು ಲಂಟಾನಾ
1: 200 ಇಯರ್ಸ್
0: ಸ್ಪ್ರೆಡ್ ಆಗಿರ್ತಕ್ಕಂಥದ್ದು. ಅದು ಕೆಲವೊಂದು ಮಲ್ಬಾರ್ ಜೈಂಟ್ ಸ್ಕ್ವಿರಿಲ್ಲು ಮತ್ತೆ ಕೆಲವೊಂದು ಸಸ್ಯಗಳನ್ನ ತಿಂತಕ್ಕಂಥ ಹಣ್ಣುಗಳನ್ನ ತಿಂತಕ್ಕಂಥ ಪ್ರಾಣಿಗಳಿಂದ ಸಹ ಸ್ಪ್ರೆಡ್ ಆಗಿದೆ, ಮತ್ತೆ ನ್ಯಾಚುರಲಿ ಅದು ಸ್ಪ್ರೆಡ್ ಆಗುತ್ತೆ ಅದು. ಸೊ ಲಂಟಾನದ ಒಂದು ಬುಷ್ ಇತ್ತು, ಫ್ರೂಟನ್ನ ಒಂದು ಅನಿಮಲ್ ಬರ್ಡ್ಸ್ ಫೀಡ್ ಮಾಡ್ತಾ ಇದ್ರೆ ಮಲ್ಟಿಪ್ಲೈ ಆಗಿ ಏರಿಯಾ ಫುಲ್ ಕವರ್ ಆಗಿರುತ್ತೆ.
1: ನೀವು ಕಳೆಗಳಿಂದ ಫೀಲ್ ಬ್ರಿಕ್ಸ್ ಕೂಡ ತಯಾರಿಸ್ತೀರಾ ಅಂತ ಹೇಳಿ ಕೇಳಿದೆ. ಈ ಫೀಲ್ ಬ್ರಿಕ್ಸ್ ಯಾಕೆ ಮಾಡಬೇಕು? ಅವರೇ ಅರಣ್ಯವಾಸಿಗಳೇ ತಮ್ಮ ಫೀಲ್ ನೀಡ್ಸ್ಗೆ ಅದನ್ನು ಬಳಸ್ಬೋದಲ್ಲ
2: ಸರ್? ಇದು ಆಕ್ಚುಲಿ ವಾಸ್ಟ್ ಇದೆ. ನಾವೀಗ ರಿಮೂವ್ ಮಾಡಿದ ಮೇಲೆ ಬಯೋಮಾಸ್ ಮೆಟೀರಿಯಲ್ ಏನಿದೆ ವಾಸ್ಟ್ ಇದೆ, ಅದು ಇಟ್ಸ್ ನಾಟ್ ದ್ಯಾಟ್ ಈಸಿ ಟು ಡಿಸ್ಪೋಸ್. ಅದಕ್ಕೆ ನಾವು ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಟೇಕ್ ದ್ಯಾಟ್ ಔಟ್ ಆಫ್ ದ ಫಾರೆಸ್ಟ್. ಸೊ ಅದು ಜಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಿಕಾಸ್ ಅವ್ರಿಗೆ ಬೇರೆ ಭಾಳಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರೋದಕ್ಕೆ ಅವ್ರಿಗೆ ಈ ಕಡೆ ಜಾಸ್ತಿ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ತಾ ಇಲ್ಲ. ದಟ್ಸ್ ವೈ ವಿ ಆರ್ ಕಮಿಂಗ್ ಇನ್ ದ ಪಿಕ್ಚರ್. ಸೊ ಬೇಸಿಕಲಿ ನಾವೇನು ಮಾಡ್ತಾ ಇದ್ದೀವಿ ಅದನ್ನು, ಆ್ಯಂಡ್ ಮೋರ್ ಓವರ್ ನಾವು ಅದು ಹಂಗೆ ಫಾರೆಸ್ಟ್ನಲ್ಲಿ ಬಿಡೋಕ್ಕೂ ಆಗಲ್ಲ, ಅಗೇನ್ ಫಾರೆಸ್ಟ್ ಫೈರ್ಸ್ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಕ್ವಾಂಟಿಟಿ ವಾಸ್ಟ್ ಇರೋದಕ್ಕೆ ವಿ ಹ್ಯಾವ್ ಟು ಗೆಟ್ ಇಟ್ ಔಟ್ ಆಫ್ ದ ಫಾರೆಸ್ಟ್ ಆ್ಯಂಡ್ ಕನ್ವರ್ಟ್ ಇಟ್ ಇನ್ ಟು ಬ್ರಿಕೆಟ್ಸ್. ದಟ್ಸ್ ದ ಓನ್ಲಿ ವೇ ಸರ್. ಯಾಕಂದರೆ ನೀವು ಬೇರೆ ಯಾವ ಯೂಸ್ಗೂ ಕೊಟ್ಟರೇನು ಅಲ್ಲಿ ವೆರಿ ಮಿನಿಮಲ್ ರಿಕ್ವೈರ್ಮೆಂಟ್ ಇರಬಹುದು, ಬಟ್ ಇದು ಟನೇಜ್ ಲೆಕ್ಕನಲ್ಲಿ ನೋಡಿದರೆ ಅಲ್ಟಿಮೇಟ್ಲಿ ವಿ ಹ್ಯಾವ್ ಟು ಕನ್ವರ್ಟ್ ದಟ್ ಇನ್ ಟು ಬ್ರಿಕೆಟ್ಸ್. ಸೊ ದಟ್ಸ್ ದ ಮೇನ್.
1: ಈ ಬ್ರಿಕೆಟ್ಸ್ ತಯಾರಿಸೋ ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
2: ಎಸ್ ಸರ್, ಎಸ್. ಫಸ್ಟ್ಲಿ ಈಗ ನಾವು ವಿತ್ ರೂಟ್ ಅಪ್ರೂಟ್ ಮಾಡ್ತೀವಿ ಫಾರೆಸ್ಟ್ಲಿಂದ, ಆಮೇಲೆ ವಿ ಆಕ್ಚುಲಿ ಟೇಕ್ ಇಟ್ ಔಟ್ ಆಫ್ ದ ಫಾರೆಸ್ಟ್. ಅಲ್ಲಿ ನಾವು ಸಾಡಸ್ಟ್ ಪ್ರೊಡ್ಯೂಸರ್ ಅಂತ ಇದೆ, ನಾವಾಗೆ ಮ್ಯಾನುಫ್ಯಾಕ್ಚರ್ ಮಾಡಿರೋದು, ಅದು ಇನ್ಹೌಸ್ ಮಷಿನರಿ ಇದೆ ST5T ಅಂತ. ಸೊ ಅದನ್ನ ಯೂಸ್ ಮಾಡಿಕೊಂಡು ವಿ ಕನ್ವರ್ಟ್ ದ ಲಾಗ್ಸ್, ವುಡ್ ಲಾಗ್ಸ್ ಏನಿದೆ ಈಗ ಸೆನ್ನಾ ಸ್ಪೆಕ್ಟಾಬಿಲಿಸ್ ಅದು ನಮಗೆ ವುಡ್ ಲಾಗ್ಸ್ ರೂಪದಲ್ಲೇ ಸಿಗೋದು. ಸೊ ವಿ ಕನ್ವರ್ಟ್ ದ್ಯಾಟ್ ಇನ್ ಟು ಸಾಡಸ್ಟ್. ಅಂದರೆ ಫರ್ದರ್ ಲಾಗ್ಸ್ನ ನಾವು ಚಿಪ್ ಮಾಡ್ತೀವಿ ಪರ್ಟಿಕ್ಯುಲರ್ ಸೈಜ್ನಲ್ಲಿ, ಸಮ್ ಸ್ಮಾಲ್ MM ಸೈಜ್ನಲ್ಲಿ ನಾವು ಚಿಪ್ ಮಾಡ್ತೀವಿ. ಸೊ ವೆನ್ ದ್ಯಾಟ್ ಈಸ್ ಕನ್ವರ್ಟೆಡ್ ಇನ್ ಟು ಸಾಡಸ್ಟ್, ನೆಕ್ಸ್ಟ್ ಪ್ರೊಸೆಸ್ ಬಂದು ಈಗ ಇನ್ ಕೇಸ್ ಅದರೊಳಗೆ ಜಾಸ್ತಿ ಮಾಯಿಶ್ಚರ್ ಇದ್ರೆ, ಸೊ ನಾವು ಮಾಯಿಶ್ಚರ್ನ ತೆಗಿತೀವಿ. ಐ ಮೀನ್ ಲೈಕ್ ಇನ್ ಕೇಸ್, ಯಾಕಂದ್ರೆ ಮಾಯಿಶ್ಚರ್ ಜಾಸ್ತಿ ಇದ್ರೆ ಸೊ ಬ್ರಿಕೆಟ್ಸ್ ಕ್ವಾಲಿಟಿ ಚೆನ್ನಾಗಿ ಬರಲ್ಲ. ಐ ಮೀನ್ ಲೈಕ್ ಅದ್ರದ್ದು ಇಂಧನ ಕೆಪಾಸಿಟಿ ಏನಂತೀವಿ, ಬರ್ನಿಂಗ್ ಕೆಪಾಸಿಟಿ ಅದು ಚೆನ್ನಾಗಿರಲ್ಲ. ಸೊ ದಟ್ಸ್ ವೈ ವಿ ರಿಮೂವ್ ದ ಮಾಯಿಶ್ಚರ್ ಕಂಟೆಂಟ್ ಸಮ್ ಎಕ್ಸ್ಟೆಂಟ್, 7% ತನಕ ಮಾಯಿಶ್ಚರ್ ಕಂಟೆಂಟ್ ಇಡ್ತೀವಿ. ಅಂಡ್ ದೆನ್ ಫರ್ದರ್ ವಿ ಪುಷ್ ಇಟ್ ಇನ್ ಟು ಬ್ರಿಕೆಟಿಂಗ್ ಮಷೀನ್ ಅಂತ. ಬ್ರಿಕೆಟಿಂಗ್ ಮಷೀನ್ ಇಸ್ ನಥಿಂಗ್ ಬಟ್ ಇದೇನು ಸಾಡಸ್ಟ್ ಇದೆ ಅದನ್ನ ಅದು ಬೇಸಿಕ್ಲಿ ಕಂಪ್ರೆಸ್ ಮಾಡುತ್ತೆ, ಒಂದು ಪ್ರೆಷರ್ನಲ್ಲಿ ಇಟ್ ಕಂಪ್ರೆಸಸ್ ದ ಸಾಡಸ್ಟ್. ಸೊ ವೆನ್ ದಿಸ್ ಬಯೋಮಾಸ್ ಇಸ್ ಕಂಪ್ರೆಸ್ಡ್, ಅದರೊಳಗಿಂದು ಗಮಿ ಏಜೆಂಟ್ ಅಂತ ಹೇಳ್ಬೋದು, ಲಿಗ್ನಿನ್ ಅಂತ ಹೇಳ್ತಾರೆ ಪ್ಲಾಂಟ್ ಮೆಟೀರಿಯಲ್, ಸೊ ಅದು ಯೂಸ್ ಔಟ್ ಆಗುತ್ತೆ. ಸೊ ದ್ಯಾಟ್ ಆಕ್ಟ್ಸ್ ಆಸ್ ಅ ಬೈಂಡಿಂಗ್ ಏಜೆಂಟ್. ಸೊ ದೆನ್ ಬಿಕಾಸ್ ಆಫ್ ದ್ಯಾಟ್ ಬೈಂಡಿಂಗ್ ಏಜೆಂಟ್ ದಿಸ್ ಸಾಡಸ್ಟ್ ಇಸ್ ಕನ್ವರ್ಟೆಡ್ ಇನ್ ಟು ಬ್ರಿಕ್ಸ್. ನಾವು ಈಗ ಸಿಲಿಂಡ್ರಿಕಲ್ ಶೇಪ್ ನಲ್ಲಿ ಏನ್ ಕನ್ವರ್ಟ್ ಮಾಡ್ತೀವಿ ದಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಅ ಬ್ರಿಕೆಟ್ಸ್. ಆಮೇಲೆ ಇದ್ರೊಳಗೆ ಪೆಲೆಟ್ಸ್ ಅಂತಾನೂ ಇರುತ್ತೆ ಫರ್ದರ್. ಈಗ ನಿಮ್ ಫರ್ನೆಸಸ್ಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆ ಬೇಸ್ಡ್ ಆನ್ ದಟ್ ನಾವು

0: ಅದರ ರೀಪ್ಲಿಕೇಟ್ಸ್ ನಾವು ಪ್ರೊಡ್ಯೂಸ್ ಮಾಡಬಹುದು. ಸೊ ಇದು ಹೋಲ್ ಪ್ರೊಸೆಸ್. ಫಸ್ಟ್ ಯು ಹ್ಯಾವ್ ಟು ಕನ್ವರ್ಟ್ ದಟ್ ಇನ್ ಟು ಸಾಡಸ್ಟ್, ರಿಮೂವ್ ದ ನೆಸೆಸರಿ ಮಾಯಿಶ್ಚರ್ ಕಂಟೆಂಟ್, ಅಂಡ್ ದೆನ್ ಫರ್ದರ್ ಬ್ರಿಕೆಟ್ಸ್ ನಲ್ಲಿ ಕನ್ವರ್ಟ್ ಮಾಡಬೇಕು. ಇಟ್ಸ್ ಅ ಟಿಡಿಯಸ್ ಪ್ರೊಸೆಸ್ ಸರ್, ಬಟ್ ವಿ ಇಲ್ಲ ಸರ್ ಅಲ್ಲಿ ಅಂದ್ರೆ ಫಾರೆಸ್ಟ್ ನಲ್ಲಿ ಮಾಡೋದು ಕಷ್ಟ. ಬಟ್ ಸ್ಟಿಲ್
1: ಫಾರೆಸ್ಟ್ ಅಂತಂದ್ರೆ ಈಗ ಯಾವ್ದೊಂದು ಈ ಫ್ಯಾಕ್ಟರಿ ಹಾಕ್ಬೇಕಾದ್ರೆ ಎಲ್ಲ ಒಂದು ಸಿಟಿ ಅಲ್ಲೋ ಅಥವಾ ಇನ್ನೆಲ್ಲೋ ಇರುತ್ತೆ, ಅಲ್ಲಿಂದ ತುಂಬಾ ದೂರದಿಂದ ತಂದು ಇಲ್ಲಿಗೆ ಫೀಡ್ ಮಾಡ್ಬೇಕಾಗತ್ತೆ. ಅದ್ರ ಬದ್ಲಿ ಅಲ್ಲಲ್ಲೇ ಒಂದೊಂದು ತಾಲೂಕ್ನಲ್ಲೋ ಅಥವಾ ಇನ್ನು
0: ಅಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ ಲೈಕ್ ಮೆಟೀರಿಯಲ್ ಸ್ಟೋರ್ ಮಾಡೋ ಜಾಗ ಮಾಡ್ಕೋಬಹುದು, ಅಲ್ಲಿ ಪ್ರೊಸೆಸ್ ಮಾಡಬಹುದು, ಸಾಡಸ್ಟ್ ತನಕ ಅಲ್ಲಿ ಮಾಡಬಹುದು. ಬಟ್ ಎಲ್ಲಾ ಕಡೆನೂ ಫ್ಯಾಕ್ಟರಿ ಹಾಕಕ್ ಆಗಲ್ಲ ಸರ್, ಇಟ್ಸ್ ಎ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಸೊ ನಾವು ಒಂದು ಹಬ್ ಅಂಡ್ ಸ್ಪೋಕ್ ತರ ಒಂದು ಹಬ್ ಮಾಡಿಕೊಂಡು ಈ ಸ್ಪೋಕ್ಸ್ ಈ ರಾ ಮೆಟೀರಿಯಲ್ ಕಲೆಕ್ಷನ್ ಪಾಯಿಂಟ್ಸ್ ನ ಮಾಡಿಕೊಂಡು ಅಲ್ಲಿ ಸಾಡಸ್ಟ್ ನಲ್ಲಿ ಕನ್ವರ್ಟ್ ಮಾಡ್ಕೊಂಡು ಅಲ್ಲಿಂದ ವಿ ಕ್ಯಾನ್ ಗೆಟ್ ಇಟ್ ಟು ದ ಫ್ಯಾಕ್ಟ್ರಿ ಅಂಡ್ ದೇರ್ ಫರ್ದರ್ ವಿ ಕ್ಯಾನ್ ಕನ್ವರ್ಟ್ ಇಟ್ ಇನ್ ಟು ಬ್ರಿಕೆಟ್ಸ್ ಆ ತರ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಹ್ಯೂಜ್ ಇದೆ. ಸೊ ಒನ್ ಬ್ರಿಕೆಟಿಂಗ್ ಮಷೀನ್ ಇಟ್ ಗೋಸ್ ಅಪ್ ಟು 25 lakhs ಅಬೋವ್. 25 ಇಟ್ಸ್ ಅ ಮಿನಿಮಮ್ ಥಿಂಗ್ ವಾಟ್ ಐ ಆಮ್ ಟೆಲಿಂಗ್. ಸೊ 5 ton ಪರ್ ಅವರ್ ಕೆಪಾಸಿಟಿ ಮಷೀನ್ಸ್, ಇಟ್ ಇಸ್ ಮೋರ್ ದೆನ್ 30-35 lakhs. ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರೋದಕ್ಕೆ ನಾವು ಎಲ್ಲಾ ಕಡೆನೂ ಫ್ಯಾಕ್ಟರಿ ಅಂದ್ರೆ ಹಾಕಕ್ ಆಗಲ್ಲ. ಸೊ
1: ಈ ಫೇಲ್ ಬ್ರಿಕ್ಸ್ ಪ್ರಕೃತಿ ಸ್ನೇಹಿ ಆಗಿದೆಯಾ? ಸಾಂಪ್ರದಾಯಿಕವಾಗಿ ಕಲ್ಲಿದ್ದಲು ಮತ್ತೆ ಸೌದೆ ಯೂಸ್ ಮಾಡ್ತಾರೆ, ಅದಕ್ಕೆ ಹೋಲಿಸಿದ್ರೆ ಇದರ ಬಳಕೆಯಿಂದ ಪರಿಸರಕ್ಕೆ ಏನಾದ್ರು ಲಾಭ ಉಂಟಾ? ಅದಕ್ಕೆ ಹೋಲಿಸಿದ್ರೆ
0: ಯೆಸ್ ಸರ್, ದಿಸ್ ಇಸ್ ಆಕ್ಚುಲಿ ಎ ಗ್ರೀನ್ ಫ್ಯೂಲ್ ಓನ್ಲಿ, ದಿಸ್ ಇಸ್ ಆಕ್ಚುಲಿ ಎ ಫ್ಯೂಚರ್ ಫ್ಯೂಲ್ ಓನ್ಲಿ. ಆಮೇಲೆ ಗವರ್ಮೆಂಟು ಈ ಬಹಳಷ್ಟು ಇದಕ್ಕೆ ಅಂದ್ರೆ ದೇ ಆರ್ ಆಕ್ಚುಲಿ ಕೈಂಡ್ ಆಫ್ ಟೆಲಿಂಗ್ ಪೀಪಲ್ ಟು ಗೋ ಫಾರ್ ಗ್ರೀನ್ ಫ್ಯೂಲ್, ಬಯೋಮಾಸ್ ಫ್ಯೂಲ್. ಈಗ ಬಹಳಷ್ಟು ಕಡೆ ಅವ್ರಿಗೆ ಹೋಗಿದೆ ಆರ್ಡರ್ ಲೈಕ್ 5% ಅಟ್ ಲೀಸ್ಟ್ ನೀವು ಬಯೋಮಾಸ್ ಫ್ಯೂಲ್ ಯೂಸ್ ಮಾಡಲೇಬೇಕು ಅಂತ. ಡೆಫಿನೆಟ್ಲಿ ಇದ್ರಲ್ಲಿ ಅಂದ್ರೆ ಪೊಲ್ಯೂಷನ್ ಆಗೋ ತರ ಏನಿಲ್ಲ, ಆಶ್ ಕಂಟೆಂಟ್ ಬಹಳ ಮಿನಿಮಲ್. ಆಮೇಲೆ ಈವನ್ ದಟ್ ಆಶ್ ಕಂಟೆಂಟ್ ಕ್ಯಾನ್ ಬಿ ಯೂಸ್ ಫಾರ್ ಫರ್ದರ್ ಆಕ್ಟಿವಿಟೀಸ್, ಫರ್ದರ್ ಯೂಸೇಜಸ್. ಅದಕ್ಕೂ ನಾವು ಫರ್ದರ್ ಯೂಸ್ ಮಾಡಿಕೊಂಡು ಅಂದ್ರೆ ಬ್ರಿಕ್ಸ್ ನ ಕನ್ವರ್ಟ್ ಮಾಡಿ ಕನ್ಸ್ಟ್ರಕ್ಷನ್ ಅಲ್ಲೆಲ್ಲ ಯೂಸ್ ಮಾಡ್ಕೋಬಹುದು, ಇಲ್ಲ ಆಸ್ ಅ ಫರ್ಟಿಲೈಸರ್ ಪ್ಲಾಂಟ್ಸ್ ಅಂತ ಯೂಸ್ ಮಾಡಬಹುದು. ಸೊ ಇಟ್ಸ್ ಆಕ್ಚುಲಿ ಗ್ರೀನ್ ಫ್ಯೂಲ್ ಅಂತಾನೆ ಹೇಳ್ಬಹುದು. ಆಮೇಲೆ ಇದರಿಂದ ಏನೋ ಡಿಸ್ಅಡ್ವಾಂಟೇಜಸ್ ಇಲ್ಲ. ಇಲ್ಲ ಇಲ್ಲ, ಇಟ್ಸ್ ಆಲ್ರೆಡಿ ಬರ್ನ್ಟ್ ಅಲ್ಲ ಸರ್, ಐ ಆಮ್ ಟೆಲಿಂಗ್ ಅಬೌಟ್ ದ ಆಶ್ ಕಂಟೆಂಟ್. ಸೊ ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಬ್ರಿಕ್ಸ್ ಐ ಲೈಕ್ ಬೈ ಆಡಿಂಗ್ ಅದರ್ ಏಜೆಂಟ್ಸ್. ಸೊ ಯಾ,
1: ಇವನ್ನ ಈಗ ಗ್ಯಾಸ್ ಇಂದು ತುಂಬಾ ತೊಂದರೆ ಇದೆ.
0: ಯೆಸ್ ಯೆಸ್,
1: ಕೆಲವರು ಅಂದ್ರೆ ಉದಾಹರಣೆಗೆ ಅನಂತ್ ಕುಮಾರ್ ಅವರ ಸಂಸ್ಥೆ ಮುಂತಾದವಲ್ಲೇ ಅಡಿಗೆ ಮಾಡ್ಲಿಕ್ಕೆ ಬಳಸ್ತಾರೆ.
0: ಹೌದು,
1: ಅದು ದೊಡ್ಡದಾದ ಅಡಿಗೆ ಮನೆ. ಸಣ್ಣ ಅಡಿಗೆ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಬ್ರಿಕ್ಸ್ ಅನ್ನು ಯೂಸ್ ಮಾಡಿ ಅಡಿಗೆ ಮಾಡೋದು ಅದೆಲ್ಲ ಮಾಡಬಹುದು
0: ಸರ್?
1: ಅದಕ್ಕೆ ಸಪರೇಟ್ ಆದ ಒಲೆ ಏನಾದ್ರು ಬೇಕಾ?
0: ಇಲ್ಲ ಇಲ್ಲ ಸರ್, ನಮ್ ನಾರ್ಮಲ್ ಏನ್ ಒಲೆ ಇದೆ ಅದೇ ಯೂಸ್ ಮಾಡಬಹುದು. ಆಮೇಲೆ ಇದು ಬಹಳ ಇದ್ರ ಕ್ಯಾಲೋರಿಫಿಕ್ ವ್ಯಾಲ್ಯೂ ಬಹಳ ಚೆನ್ನಾಗಿದೆ. ಲ್ಯಾಂಟೆನಾ ಕ್ಯಾಮೆರಾ ಇರ್ಲಿ, ಸೆನಾ ಸ್ಪೆಕ್ಟಾಬಿಲಿಸ್. ಒನ್ ಮೋರ್ ಸ್ಪೀಶೀಸ್ ಇದೆ ಸರ್, ಪ್ರೊಸೋಫಿಸ್ ಜೂಲಿಫ್ಲೋರಾ ಅಂತ, ಅಗೇನ್ ದಟ್ ಈಸ್ ಆಲ್ಸೋ ಅನ್ ಇನ್ವೆಸಿವ್ ಸ್ಪೀಶೀಸ್. ಸೊ ಅದನ್ನ ನಾವು ತೆಗಿತಾ ಇದ್ದೀವಿ. ಐ ಮೀನ್ ಲೈಕ್ ಇಟ್ ಇಸ್ ಪ್ರೆಸೆಂಟ್ಲಿ ಇಟ್ ಇಸ್ ನಾಟ್ ಮಚ್ ಅವೈಲೇಬಲ್ ಇನ್ ಫಾರೆಸ್ಟ್, ಬಟ್ ಬೇರೆ ಕಡೆ ಹೊರಗೆ ಔಟ್ ಆಫ್ ದ ಫಾರೆಸ್ಟ್ ಅಲ್ಲಿ ಇದೆ, ವಿ ಆರ್ ರಿಮೂವಿಂಗ್ ದಟ್ ಆಸ್ ವೆಲ್ ಬಿಕಾಸ್ ದಟ್ ಈಸ್ ಆಲ್ಸೋ ಗುಡ್ ಫ್ಯೂಲ್. ಸೊ ಇದ್ರ ಕ್ಯಾಲರಿಫಿಕ್ ವ್ಯಾಲ್ಯೂ ಬಹಳ ಚೆನ್ನಾಗಿದೆ. ಸೊ ಈಗ ಇವ್ರು ನಾರ್ಮಲಿ ಏನು ಹಳ್ಳಿ ಜನ ಅವ್ರ ಒಲೆಗೆ ಏನ್ ಯೂಸ್ ಮಾಡ್ತಾರೆ ಇಂಧನ, ಅದಕ್ಕಿಂತ ಇದು ಐ ಮೀನ್ ಲೈಕ್ ದೇ ಕ್ಯಾನ್ ವಿತ್ ಇನ್ ಒನ್ ಬ್ರಿಕೆಟ್, ಐ ಮೀನ್ ಲೈಕ್ ಯೂಸಿಂಗ್ ಒನ್ ಬ್ರಿಕೆಟ್ ಅವರೆಲ್ಲ ಅಡುಗೆ ಮಾಡಬಹುದು. ಬಿಕಾಸ್ ಕ್ಯಾಲರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಬರ್ನಿಂಗ್ ಕೆಪಾಸಿಟಿ ಜಾಸ್ತಿ ಇದೆ. ಸೊ ಯಾ,
1: ಈ ಮಾರುಕಟ್ಟೆ ಯಾವ ತರಹ ಫ್ಯಾಕ್ಟರಿಗಳಿಗೆ ಕೊಡ್ತಾ ಇದ್ದೀರಾ?
0: ಯೆಸ್,
1: ಅಥವಾ ಜನರಲ್ ಆಗಿ ಅನೇಕ ಕಡೆ ಔಟ್ಲೆಟ್ಸ್ ಮಾಡಿಯೋ ಅಥವಾ ಬೇರೆ ಇವರಿಗೆ ಇದು ಮಾಡಿಯೋ ಸೌದೆ ಅವರಿಗೆ ಹೇಳಿ ಆತರ ಮಾಡ್ತಾ ಇದೀರಾ?
0: ಇಲ್ಲ, ಫ್ಯಾಕ್ಟ್ರೀಸ್ ಕೆಲವೊಬ್ರು ಇದಾರೆ, ದೇ ಕಮ್ ಟು ಆರ್ ಫೆಸಿಲಿಟಿ, ದೇ ಬೈ ಫ್ರಮ್ ದೇರ್, ಅದಕ್ಕೆ ನಾವು ಎಕ್ಸ್ ಫ್ಯಾಕ್ಟ್ರಿ ಅಂತ ಹೇಳ್ತೀವಿ. ಕೆಲವೊಬ್ರಿಗೆ ನಾವೇ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕಲಿ ಈ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಇರಬಹುದು, ಐ ಮೀನ್ ಲೈಕ್ ವೇರ್ ಎವರ್ ದ ಹೀಟ್ ಇಸ್ ರಿಕ್ವೈರ್ಡ್. ಇಟ್ ಈಸ್ ಆಕ್ಚುಲಿ ಸಬ್ಸ್ಟಿಟ್ಯೂಟ್ ಫಾರ್ ಕೋಲ್ ಸರ್. ಸೊ ವೇರ್ ಎವರ್ ದ ಹೀಟ್ ಇಸ್ ರಿಕ್ವೈರ್ಡ್, ಈಗ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಇರಬಹುದು, ಡೈಯಿಂಗ್ ಕಂಪನೀಸ್ ಇರಬಹುದು, ಈಗ ಆಮೇಲೆ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಇರಬಹುದು. ಸೊ ವೇರ್ ಎವರ್ ಇಟ್ ಈಸ್ ರಿಕ್ವೈರ್ಡ್ ಅಲ್ಲಿ ನಾವು ಇದು ಸಪ್ಲೈ ಮಾಡ್ತಾ ಇದ್ದೀವಿ.
1: ನಾನ್ ನೋಡಿಲ್ಲ.
0: ಓಕೆ,
1: ಅಂದ್ರೆ ಹೆಚ್ಚು ಖರ್ಚಾಗ್ತಾ ಇದ್ರೆ ನಮ್ಗೆ ನೋಡ್ಲಿಕ್ಕೆ ಸಿಗ್ಬೇಕಲ್ಲ, ಅಂದ್ರೆ ಸಣ್ಣ ಸಣ್ಣ ವ್ಯಾಪಾರಿಗಳ ಮೂಲಕ ನೀವು ಇದ್ ಮಾಡ್ತಾ ಇಲ್ಲ, ಬರೀ ಫ್ಯಾಕ್ಟರಿಗಳಿಗೆ ಮಾತ್ರ.

0: ಈಗ ಸಣ್ಣ ವ್ಯಾಪಾರಿಗಳ ಮೂಲಕ ಸಾಮಾನ್ಯ ಜನರಿಗೆ ಸಿಗೋ ಹಾಗೆ ಏನಾದ್ರು
1: ಆ ಒಂದು ದೃಷ್ಟಿಯಿಂದಲೇ ನಾವು ಅಟ್ ದಿ ಸೇಮ್ ಟೈಮ್ ಈ ಗ್ಯಾದರರ್ಸ್ ಫೋಕಸ್ ಅಂತ ಏನು ಟ್ರೈಬಲ್ಸ್ ಕಲಿತಾ ಇದ್ದಾರೆ ಅವ್ರಿಗೆ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹಾಕೊಂಡಿದ್ದೀವಿ. ಅದರಿಂದ ಈಗ ಒನ್ ಜನ್ ಟ್ರಸ್ಟ್ ಏನು ಮಾಡುತ್ತೆ, ಒಂದು ಕಡೆ ರಿಸ್ಟೋರೇಷನ್, ಒಂದು ಕಡೆ ರಿಮೂವಲ್, ಅಟ್ ದಿ ಸೇಮ್ ಟೈಮ್ ದ ಈ ಒಂದು ಬಿಸ್ನೆಸ್ ಸರ್ಕಲಿಂದ ಸರ್ಕ್ಯುಲರ್ ಎಕಾನಮಿಯಿಂದ ಬರುವಂಥ ಕೆಲವು ಭಾಗನ ಅವರ ಎಜುಕೇಷನ್ ಇರ್ಬೋದು, ಸ್ಕಿಲ್ ಇರ್ಬೋದು, ಅವ್ರನ್ನ ಎಕ್ಸ್ಪೋಸ್ ಮಾಡುವಂಥದ್ದು, ಅವ್ರನ್ನೇ ಒಬ್ಬ ಉದ್ಯಮಿಯಾಗಿ ಮಾಡತಕ್ಕಂಥ ಟ್ರೈನಿಂಗ್ನ ಕೊಡ್ತಾ ಬರ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಸರ್ಕ್ಯುಲರ್ ಎಕಾನಮಿನಲ್ಲಿ ಅಲ್ಲೇ ಹುಟ್ಟಿ ಅಲ್ಲೇ ಬರೆದು ಆದರೆ ಒಂದು ವ್ಯಾಪಕ ನೆಲೆಗಟ್ಟಿನಲ್ಲಿ ಬೇಕಾಗುವಂಥ ಟ್ರೈನಿಂಗ್ ಈ ಗ್ಯಾದರರ್ಸ್ ಲೆವೆಲಲ್ಲಿ ಇರತಕ್ಕಂಥ ಟ್ರೈಬಲ್ ಚಿಲ್ಡ್ರನ್ಸ್ಗೆ ಈಗಲೇ ಅಡಾಲಸೆಂಟ್ ಆ್ಯಂಡ್ ಬಿಲೋ ಅಡಾಲಸೆಂಟ್ಗೆ ನಾವು ಪ್ರಾಪರ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡೋ ದೃಷ್ಟಿಯಿಂದ ಎವ್ರಿ ವೀಕ್ ವಿ ಆರ್ ಗೋಯಿಂಗ್ ಟು ದೇರ್ ಹಾಡೀಸ್. ಯಾಕಂದರೆ ಸೈಕಲಾಜಿಕಲಿ ಸ್ಟ್ರಾಂಗ್ ಇರೋದು ಅವ್ರ ಹಾಡಿನಲ್ಲಿ, ನಾವು ಅದನ್ನು ಬ್ರೇಕ್ ಮಾಡೋ ದೃಷ್ಟಿಯಿಂದ, ಯಾಕಂದರೆ ನಾವು ಇರೋ ಜಾಗದಲ್ಲಿ ಟ್ರೈನಿಂಗ್ ಕೊಡೋಕ್ಕೂ ಅವರಿರೋ ಜಾಗದಲ್ಲಿ ಟ್ರೈನಿಂಗ್ ಕೊಡೋಕ್ಕೂ ಚಾಲೆಂಜಸ್ ಟ್ರೈನಿಂಗ್ ಕೊಡೋರ್ದಾಗುತ್ತೆ, ಇಲ್ಲಿ ಅಲ್ಲಿ ತಗೊಳೋರ್ದಾಗುತ್ತೆ. ಸೊ ಆ ದೃಷ್ಟಿಯಿಂದ ನಾವೇನು ಮಾಡ್ತಾ ಇದ್ದೀವಿ, ನಾಳೆ ಅದು ರೀಟೇಲ್ ಯೂನಿಟ್ಗೂ ಹೋಗಬೇಕು, ಎಲ್ಲ ಕಡೆಗೂ ತಲುಪಬೇಕು ಅಂದರೆ ಈಗ ಒಂದು ಸಣ್ಣ ಉದಾಹರಣೆ ಅಂದರೆ 25,000 hectares ಸೆನ್ನ ಬೆಳೆದಿದ್ದರೆ ಅದನ್ನು ರಿಮೂವ್ ಮಾಡೋದು ಒಂದು ಒನಜನ್ ಟ್ರಸ್ಟಿಂದ ಆಗೋದಿಲ್ಲ. ಈಗ ಈ ಥರದ ಒಂದು ಮಾಧ್ಯಮಗಳನ್ನ ನಾವು ಉಪಯೋಗಿಸಿದಾಗ ಇದರ ಬಗ್ಗೆ ಅವರು ಅರ್ಥ ಮಾಡ್ಕೊಳಕ್ಕಾಗತ್ತೆ ಈ ಥರ ಒಂದು ಪ್ರಾಬ್ಲಮ್. ಯಾಕಂದರೆ ಕಾಡು ಗುಲಾಬಿ ಅಂತ ಹಾಡು ಬರ್ಕೊಂಡ್ರೆ ಕಾಡೇ ನಾಶ ಆಗುತ್ತೆ ಅನ್ನೋದು ಅರ್ಥ ಆದರೆ ಈ ಆನೆ ಚವಳಿ ಅನ್ನತಕ್ಕಂಥ ಈ ಸೆನ್ನಾಮರ ನೋಡೋಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಂತಿಮವಾಗಿ ಮನುಷ್ಯನ ಫ್ಯೂಚರ್ ಬದುಕಿಗೆ ತೊಂದರೆ ಆಗುತ್ತೆ ಅನ್ನೋದಾದರೆ ಅದರ ಅವೇರ್ನೆಸ್ ನಾವು ಟ್ರೈಬ್ಸ್ಗೂ ಕೊಡಬೇಕು.
0: ಅವ್ರಿಗೆ ಬಳಕೆಗೆ ಈ ಬ್ರಿಕ್ಸ್ ಅನ್ನ ಕೊಡ್ಬೋದಲ್ಲ,
1: ಖಂಡಿತ ಕೊಡ್ಬೋದು, ತಪ್ಪೇನಿಲ್ಲ.
0: ಅಲ್ಲ ಈಗ ಸೊಸೈಟಿಗಳಿದ್ದಾವಲ್ಲ ಲ್ಯಾಂಪ್ಸ್,
1: ಲ್ಯಾಂಪ್ ಸೊಸೈಟಿ ಸಂಪರ್ಕ ಮಾಡಿದೀವಿ ಅವ್ರಿಗೆ ಈಗಾಗಲೇ ಆ ಪ್ರಾಜೆಕ್ಟ್ ಇತ್ತು. ಆದರೆ ಬ್ಲಾಕ್ ಆಫ್ ಎಂಟರ್ಪ್ರಿನರ್ಶಿಪ್ ಮಾರ್ಕೆಟಿಂಗ್ ಅವರು ಅದನ್ನ ನಂಗೆ ಕಳಿಸಿದ್ರು ಬಿಟ್ಟರು. ಈಗ ನಾವು ಈ ನಾವೆಲ್ಲ ಹೋಗ್ತಾ ಇರೋದ್ರಿಂದ ಒಂದು ಅವೇರ್ನೆಸ್ ಆಗ್ತಾ ಇರೋದ್ರಿಂದ ಅವ್ರಿಗೂ ಎಂಪ್ಲಾಯ್ಮೆಂಟ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆಗ್ತಾ ಗ್ರ್ಯಾಚುಲಿ ಅವ್ರ ನೋವು ಸಿಗ್ತದೆ. ಆಮೇಲೆ ಅವ್ರಿಗೆ ನಾವು ನಿಮ್ಮ ಫ್ಯೂಯಲ್ಗೂ ಆಯಿತು, ಎಕ್ಸ್ಟರ್ನಲ್ ಫ್ಯೂಯಲ್ಗೂ ಆಯಿತು. ಇದೇನಂದರೆ ಇದು ಆರಂಭದ ಹೆಜ್ಜೆಗಳಲ್ಲಿದೆ. ಈಗ ನಾವಾಗಲೇ 120 hectares ರಿಮೂವ್ ಆಗಿದೆ, ನಮ್ಗೆ ಈಗಲೇ 2,000 hectares ರಿಮೂವ್ ಮಾಡಬೇಕಾಗಿದೆ. ಆದರೆ ಬೇರೆ ಕಡೆಯಿಂದ ಡಿಮ್ಯಾಂಡ್ ಬರ್ತದೆ, ನಮಗೂ ರಿಮೂವ್ ಮಾಡ್ಕೊಡಿ, ನಮಗೂ ರಿಮೂವ್ ಮಾಡಿ.
0: ಆದರೆ ಇನ್ನೊಂದು ಸಂಸ್ಥೆನಾ,
1: ಸಂಸ್ಥೆ ಬಂದ್ರೆ ತಪ್ಪೇನಿಲ್ಲ,
0: ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಬೇರೆ ಬೇರೆ ಸಂಸ್ಥೆಗಳು
1: ತಪ್ಪೇನಿಲ್ಲ. ಒಂದು ಕಡೆಗೆ ಒಂದು ಹಬ್ಬ ಆಗ್ತದೆ, ಕಡೆಗೆ ಇವತ್ತು ಹೇಗೆ ಗ್ಯಾಸ್ ಎಲ್ಲರೂ ಬಾಯಲ್ಲಿದೆಯೋ ನಾಳೆ ಈ ಒಂದು ಅಂಶ ಎಲ್ಲರಲ್ಲೂ ಬರ್ತದೆ. ಆ ಒಂದು ದೃಷ್ಟಿಯಿಂದ ಈ ಆಲ್ ಜಾಯಿಂಟ್
0: ಈ ಅರಣ್ಯವಾಸಿಗಳನ್ನ ಹತ್ತಿರಕ್ಕೆ ಹೋಗೋದು ಭಾಳ ಕಷ್ಟ, ಅವ್ರು ನಂಬೋದು ಭಾಳ ಕಷ್ಟ, ಅವ್ರು ನಮ್ಮನ್ನು ನಂಬಲ್ಲ ಅವರು. ಅದನ್ನು ಯಾವ ರೀತಿ ನೀವು ವಿಶ್ವಾಸಗೊಳಿಸಿದ್ರಿ?
1: ದೇವ್ರ ಆ ಜಾಗದಲ್ಲೇ ಅಪ್ಲೈಡ್ ಥಿಯೇಟರ್ ಕೆಲಸ ಮಾಡೋದು, ಅವರು ಹಾಡಿಗೆ ಬರ್ತಾರೆ, ಎಮೋಷನಲ್ ಇನ್ವಾಲ್ವ್ಮೆಂಟ್ ಬರ್ತಾರೆ, ಟಚ್ ಎಕ್ಸ್ಪೀರಿಯನ್ಸ್ಗಳಿಗೆ ಹೋಗ್ತಾರೆ. ಥಿಯೇಟರ್ ಇಸ್ ದಿ ಓನ್ಲಿ ಮೀಡಿಯಾ ವೇರ್ ಇಟ್ ಕ್ಯಾನ್ ಗೋ ಟು ದೇರ್ ಹಾರ್ಟ್. ಅವ್ರನ್ನ ಬಹಳ ಬೇಗ ಫ್ರೆಂಡ್ಸ್ ಮಾಡ್ಕೊಳ್ತದೆ, ಆತ್ಮೀಯರಾಗಿ ಮಾಡ್ಕೊಳ್ತದೆ, ಆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವ್ರ ಜೊತೆ ಕೂತ್ಕೊಳ್ಳೋದಿರ್ಬೋದು. ಆ ದೃಷ್ಟಿಯಿಂದ ಒನ್ ಜನ್ ಟ್ರಸ್ಟ್ ಆಗಲಿ, ಫೋರ್ಟಿ ಆಗಲಿ, ವೈ ದೇ ಆರ್ ಟೇಕಿಂಗ್ ದಿ ಸಪೋರ್ಟ್ ಆಫ್ ಅಪ್ಲೈಡ್ ಥಿಯೇಟರ್ ಅಂದರೆ ಬಿಕಾಸ್ ಥಿಯೇಟರ್ ಇಸ್ ದಿ ಏರಿಯಾ ವಿಚ್ ಕನೆಕ್ಟ್ ಪೀಪಲ್ ವೆರಿ ಫಾಸ್ಟ್.
0: ಈ ಒಂದು ಕಳೆ ನಿರ್ಮೂಲನೆ ಇಂಧನ ತಯಾರಿಕಾ ಘಟಕಗಳಿಂದ ಸ್ಥಳೀಯರಿಗೆ ಯಾವ ರೀತಿ ಉದ್ಯೋಗ ಅವಕಾಶ ಮತ್ತು ಆರ್ಥಿಕ ಭದ್ರತೆ ಸಿಗುತ್ತೆ?
2: ಸರ್, ನಾವು ಲೋಕಲ್ ಟ್ರೈಬ್ಸ್ನೂ ನಾವು ಎಂಪ್ಲಾಯ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಅದೇ ಸ್ಥಳೀಯರು ಅಂದರೆ ಈಗ ಹೂಸವರ್ ಇಸ್ ರೆಡಿ ಟು ಕಮ್ ಆ್ಯಂಡ್ ವರ್ಕ್ ವಿತ್ ಅಸ್, ವಿ ಆರ್ ರೆಡಿ ಫಾರ್ ದಟ್ ಸರ್. ಎಸ್ ಎಸ್, ಫಾರೆಸ್ಟ್ನಲ್ಲಿನೂ ನಾವು ಮೇನ್ ಅಲ್ಲಿ ಟ್ರೈಬಲ್ಸ್ ತಾನೇ ನಾವು ಇದು ಮಾಡ್ಕೊಂಡಿರೋದು. ಆ್ಯಂಡ್ ಕೆಲವೊಬ್ಬರು ನಾವು ಒರಿಸ್ಸಾಲಿಂದನೂ ನಾವು ಲೇಬರ್ಸ್ನ ತೊಗೊಂಡು ಬಂದಿದ್ದೀವಿ. ನಮ್ಮ ಫೋಕಸ್ ಎಸ್ ಲೋಕಲ್ ಜನರ ಕೆಲಸ ಕೊಡಬೇಕಂತ ಇದೆ. ಆ್ಯಂಡ್ ವಿ ಆರ್ ಡೂಯಿಂಗ್ ದಟ್. ಸೊ ಆಲ್ಮೋಸ್ಟ್ ಈಗ ಮೋರ್ ದನ್ 60-70 people ಆರ್ ಇನ್ವಾಲ್ವ್ಡ್.
0: ಅವರಿಗೆ ಉದ್ಯೋಗ ಕೊಡೋದಷ್ಟೇ ಅಲ್ಲದೆ ಅವರ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ನೀವು ನೆರವಾಗ್ತಾ ಇದ್ದೀರಾ?
2: ಆಕ್ಚುಲಿ ನಾವು ಆರೋಗ್ಯ ಭಾರತಿ ಅವ್ರ ಜೊತೆನೆ ಕೊಲಾಬರೇಟ್ ಆಗಿ ಕೆಲವೊಂದು ಹೆಲ್ತ್ ಕ್ಯಾಂಪ್ಸ್ ಮಾಡಿದೀವಿ. ಫಸ್ಟ್ ಹೆಲ್ತ್ ಕ್ಯಾಂಪ್ ನಾವು ಪುಂಜೂರ್ ಬೇಡ್ಗುಳಿ ನಲ್ಲಿ ಮಾಡಿದ್ವಿ. ಅಲ್ಲಿ ಆಲ್ಮೋಸ್ಟ್ ಒಂದು 60 ಜನ ಬಂದಿದ್ರು. ಅವ್ರಿಗೆ ಅದೇ BP, ಶುಗರ್, ಐ ಟೆಸ್ಟ್, ಡೆಂಟಲ್ ಚೆಕಪ್ ಎಲ್ಲ ಹೆಲ್ತ್ ಚೆಕಪ್ ಮಾಡಿ ಅವ್ರಿಗೆ ನಾವು ಈ ತರ ಹೆಲ್ತ್ ಕ್ಯಾಂಪ್ ಮಾಡ್ಕೊಂಡು ಹೋದ್ವಿ. ನೆಕ್ಸ್ಟ್ ಬಂದು ನಾವು ಅಗೇನ್ ಪುಂಜೂರ್ನಲ್ಲೇ ಕೋಳಿ ಪಾಳ್ಯನಲ್ಲಿ ಮಾಡಿದ್ವಿ. ಅಲ್ಲಿ 100 ಜನ ಬಂದಿದ್ರು. ಸೊ ಈಗ ರೀಸೆಂಟ್ಲಿ ಈ ಮಂತ್ನಲ್ಲೇ 70

0: ಮಂತ್ ನಾವು ಕೆಗುಡಿನಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ಸೊ ವಿತ್ ದ ಹೆಲ್ಪ್ ಆಫ್ ಆರೋಗ್ಯ ಭಾರತಿ ಆ್ಯಂಡ್ ಫ್ಯೂ ಅದರ್ ಹಾಸ್ಪಿಟಲ್ಸ್ ಲೈಕ್ JSS ಹಾಸ್ಪಿಟಲ್ ಇರ್ಬೋದು, ಸ್ಪಂದನ ಹಾಸ್ಪಿಟಲ್ ಇರ್ಬೋದು, ಅವ್ರ ಮೂಲಕ ನಾವು ಹೆಲ್ತ್ ಕ್ಯಾಂಪ್ಸ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ ಸರ್. ಆ್ಯಂಡ್ ಅಲಾಂಗ್ ವಿತ್ ದಟ್ ಈ ಅವೇರ್ನೆಸ್ ಅಬೌಟ್ ಲ್ಯಾಂಟೆನ ಇರ್ಬೋದು, ಸೆನ್ನ ಇರ್ಬೋದು, ಅದು ಅವೇರ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಕಾಡ್ಗೆ ಯಾವ ಥರ ನಾಶ ಮಾಡ್ಕೊಂಡು ಹೋಗ್ತಾ ಇದೆ ಅದ್ರದ್ದು ಅವೇರ್ನೆಸ್. ಅಟ್ ದ ಸೇಮ್ ಟೈಮ್ ಮಕ್ಕಳು ನಾವು ಅದ್ರ ಬಗ್ಗೆ ಈಗ ವೆರಿ ಫ್ಯೂ ಡೇಸ್ ಸರ್ ಆಲ್ಸೋ ವಿಲ್ ಬಿ ಲೈಕ್ ಜಾಯ್ನಿಂಗ್ ಟು ಕೈಂಡ್ ಆಫ್ ಟ್ರೈನ್ ಚಿಲ್ಡ್ರನ್ ಅದ್ರದ್ದು ಅಂದರೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಹೇಗೆ, ಪ್ಲಸ್ ಅದೇ ಆಸ್ ಐ ಮೀನ್ ಲೈಕ್ ಫೆನಾಲಜಿ ವಿಲ್ ಬಿ ದಟ್ ಟೈಮ್ ಇಟ್ ವಿಲ್ ಕಮ್ ಇನ್ ವೆರಿ ಹ್ಯಾಂಡಿ ಆ್ಯಕ್ಚುಲಿ. ಸೊ ಕಾಡು ಮಕ್ಕಳನ್ನೇ ನಾವು ಈ ಥರ ಟ್ರೈನ್ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ದೇ ಆರ್ ದ ಫ್ಯೂಚರ್ ಆಫ್ ಫಾರೆಸ್ಟ್ ಅಂತಲೂ ಹೇಳ್ಬೋದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟ್ರೈನ್ ದೆಮ್ ಆಸ್ ವೆಲ್. ಸೊ ಈ ಥರ ಮಾಡ್ಕೊಂಡು ಹೋಗ್ತೀವಿ.
1: ಸಾಮಾಜಿಕ ಕಾರ್ಯದಿಂದ ಹಳ್ಳಿಗಳ ಜನರ ಜೀವನ ಮಟ್ಟದಲ್ಲಿ ಏನು ಸುಧಾರಣೆ ಆಗಿದೆ, ಮಕ್ಕಳ ಶಾಲಾ ದಾಖಲಾತಿಯಲ್ಲಿ ಏನಾದರೂ ಸುಧಾರಣೆ ಆಗಿದೆಯಾ?
2: ನಾವು ಕಳೆದ 25 ಭಾನುವಾರ ನಾವು ಒಂದು ಪೈಲಟ್ ಪ್ರಾಜೆಕ್ಟ್ ಕೆಗುಡಿನ ತಗೊಂಡು ಎವ್ರಿ ಸಂಡೇ ನಾವು ಹೋಗಿ ಆ ಹುಡುಗರುಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ರೈಟಿಂಗ್ ಸ್ಕಿಲ್ಲು, ಡ್ರಾಯಿಂಗ್, ಸಿಂಗಿಂಗು, ಇದನ್ನಾಗಿ 120 ಚಿಲ್ಡ್ರನ್ಸ್ಗಳು ಈಗಾಗಲೇ ನಮ್ಮ ಒಂದು ಬಂದಿದ್ದಾರೆ. ಆಫ್ಟರ್ ದಿ ಹೆಲ್ತ್ ಕ್ಯಾಂಪ್ ಆದಾಗ 100 ಅದುವರೆಗೂ ದೂರ ನೋಡಿದ್ದವರು ಈಗ ನಮ್ಮ ಜೊತೆಗೆ ಸೇರ್ತಾ ಇದ್ದಾರೆ, ಅವರ ಪ್ರಾಬ್ಲಮ್ಸ್ಗಳು ಹೇಳ್ಕೊತಾ ಇದ್ದಾರೆ. ತೀರಾ ನಾವು ಇವತ್ತು ಅಲ್ಲಿಯ ವಸತಿ ಶಾಲೆಯವರು ನಮ್ಮ ಈ ಟ್ರಸ್ಟಿಂದ ನೀವು ID ಕಾರ್ಡ್ ಕೊಡಿಸ್ಕೊಳ್ಳಿ, ಇನ್ನೊಂದು ಅಂದರೆ ಒಂದು ಭಾನುವಾರ ತಪ್ಪಿಸ್ದೆ ಅವ್ರ ಜೊತೆ ಅವ್ರಿಗಿರಲಿ ಇಲ್ಲದೆ ಇರಲಿ ಅನ್ನೋ ಸಂಪರ್ಕ ಮಾಡಿದ್ದರ ಆ ಕಂಟಿನ್ಯೂಸ್ ಫಾಲೋಅಪ್ನ ಪರಿಣಾಮವಾಗಿ ಇವತ್ತು ನಮ್ಮನ್ನು ಕಂಡ್ರೆ ಮಾತಾಡಿಸ್ತಾರೆ ಅಥವಾ ನಮ್ಗೆ ಇಂಥದ್ದು ಬೇಕು ಅಂತ ಹೇಳ್ತಾರೆ. ಮತ್ತು ಇತ್ತೀಚೆಗೆ ನಾವು ಮಾಡಿದಂಥ ಹೆಲ್ತ್ ಕ್ಯಾಂಪಿಂದ ಏನಾಯಿತು, ಅದರ ಪ್ರೇರಣೆಯಿಂದ ಇನ್ನೊಬ್ಬರು ಹೆಲ್ತ್ ಕ್ಯಾಂಪ್ ಮಾಡೋಂಥ ಸ್ಥಿತಿಯಾಗಿದೆ. ಸೋಲಾರ್ ಲ್ಯಾಂಪ್ ಕೊಡ್ತೀನಿ ಅಂತ ನಾವು ಮತ್ತೊಂದು ಅಂತ ಆದರೆ ಒಟ್ಟಿನಲ್ಲಿ ಅವ್ರಿಗೆ ಹೊರಗಡೆ ಇರತಕ್ಕಂಥ ಜನ ನಾಟ್ ಓನ್ಲಿ ಅವ್ರು ಬರೀ ಎಕ್ಸ್ಪ್ಲಾಯ್ಟರ್ಸ್ ಅಲ್ವಾ, ನಮ್ಮ ಸಪೋರ್ಟಿಂಗ್ ಆಗಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ. ನಾವು ಫೀಲ್ಡ್ ಟ್ರಿಪ್ಸ್ ಯೋಚನೆ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಕಡೆ ಎಕ್ಸ್ಪೋಜರ್ಸ್ ಯೋಚನೆ ಮಾಡ್ತಾ ಇದ್ದೀವಿ. ಈಗ ನಾವು 25 ಭಾನುವಾರದ ಹಿಂದೆ ಹೋದಾಗ ನಾವು ಯಾರೂ ಗೊತ್ತಿರಲಿಲ್ಲ. ಈಗ ನಮಗೆ ಅವ್ರ ಮನೆಯವರ ಹೆಸರು, ಅಲ್ಲಿರೋ ಸೊಸೈಟಿಗಳು, ಅಲ್ಲಿರೋ ಜನ, ಅವರ ಸಮಸ್ಯೆಗಳು, ನಮ್ಗೆ ಇಂಥ ನೋವಾಗಿದೆ, ಇಂಥ ಪ್ರಾಬ್ಲಮ್ ಇದೆ. ಸೊ ದಿಸ್ ಈಸ್ ದಿ ಇದು ಒನ್ ಡೇ ಮೂವ್ ಅಲ್ಲ, ಇಟ್ ಈಸ್ ಎ ಡಿಕೇಡ್ಸ್ ಜರ್ನಿ. ಆ ಜರ್ನಿನಲ್ಲಿ ನಾವು ಈಗ ಒಂದು ವರ್ಷ ಕಳೆದಿದ್ದೀವಿ. ಆ್ಯಂಡ್ ಹೋಪ್ ದ ಥಿಂಗ್ಸ್ ವಿಲ್ ಟರ್ನ್ ಬೆಸ್ಟ್.
1: ಕಾಡು ರಕ್ಷಣೆ, ಇಂಧನ ತಯಾರಿ, ಸಾಮಾಜಿಕ ಕೆಲಸ ಇವೆಲ್ಲ ಮಾಡ್ತಾ ಇದ್ದೀರಾ, ಸರ್ಕಾರ ಅಥವಾ ಅರಣ್ಯ ಇಲಾಖೆಯಿಂದ ನಿಮ್ಗೆ ಏನಾದ್ರು ಸಪೋರ್ಟ್ ಸಿಗ್ತಾಗೆ?
2: ನಾವು ಇಲ್ಲಿ ಮೊದಲನೇದಾಗ ಹೊರಟಿರ್ತಕ್ಕಂಥದ್ದು ಸರ್ಕಾರದ ಅವಶ್ಯಕತೆಯನ್ನ ಆ ರಿಮೂವಲ್ ಆ್ಯಂಡ್ ರಿಸ್ಟೋರೇಷನ್ ಮುಖಾಂತರ ಪೂರೈಸಿ ಸರ್ಕಾರಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದ್ದೀವಿ ಒಂದು. ಎರಡನೇದು ಅಲ್ಲಿರ್ತಕ್ಕಂಥ ಇವತ್ತಿನ ಜನರೇಷನ್ ಏನಿದೆ ಅಡಾಲಸೆಂಟ್ ಆ್ಯಂಡ್ ಬಿಲೋ ದಿ ಅಡಾಲಸೆಂಟ್ ಲೆವೆಲ್ನವ್ರಿಗೆ ಇವತ್ತಿನ ಮೇನ್ ಸ್ಟ್ರೀಮಿನ ಡಿಮ್ಯಾಂಡ್ಸ್ ಏನು ಅನ್ನೋದು ಪರಿಚಯ ಮಾಡ್ಕೊಳ್ತಾ ಹೋಗ್ತಾ ಇದೆ. ಇಲ್ಲಿ ಮೂಲಭೂತವಾಗಿ ಸರ್ಕಾರ ಮಾಡೋದು ಒಂದು ಕಡೆ, ಆದರೆ ಸರ್ಕಾರಕ್ಕೆ ಪೂರಕವಾಗಿ ಆ್ಯಸ್ ಎ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಆ ಕೆಲಸವನ್ನು ನಾವು ಮಾಡಿಕೊಂಡಿದ್ದೀವಿ. ಗೊತ್ತಿಲ್ಲ, ಸರ್ಕಾರ ನಮ್ಮ ಜೊತೆಗೆ ಬಂದರೆ ಸೇರಿಸ್ಕೊತೀವಿ, ಇಲ್ಲದೇ ನಮ್ಮ ಕೆಲಸ ಮುಂದುವರಿತದೆ ಅಷ್ಟೇ.
1: ಈ ಮಾದರಿಯನ್ನು ದೇಶದ ಇತರ ಅರಣ್ಯ ಪ್ರದೇಶಕ್ಕೂ ವಿಸ್ತರಿಸಬಹುದಾ? ಮುಂದಿನ ಯೋಚನೆ ಅಥವಾ ಮುಂದಿನ ಯೋಜನೆಗಳು ಅಥವಾ ಗುರಿಗಳು ಏನಿದೆ?
2: ಆ ದೃಷ್ಟಿಯಿಂದ ನಾವು ಹಲವಾರು ಈಗ ಫಾರ್ ಎಕ್ಸಾಂಪಲ್ ಆರೋಗ್ಯ ಭಾರತಿ ಸಂಪರ್ಕಿಸ್ತಾ ಇದ್ದೀವಿ, ಸಂಸ್ಕಾರ ಭಾರತಿ ಸಂಪರ್ಕಿಸ್ತೀವಿ, ಯಾರ್ಯಾರು ವನವಾಸಿ ಕಲ್ಯಾಣ ಕೇಂದ್ರದವ್ರು ಈಗಾಗಲೇ ಸಂಪರ್ಕ ಮಾಡಿ, ಪರ್ಯಾವರಣವ್ರನ್ನೂ ಸಂಪರ್ಕ ಮಾಡಿದ್ದೀವಿ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ನಾವು ಎಲ್ಲರನ್ನೂ ಇನ್ಕ್ಲೂಸಿವ್ ಆಗೋಕೆ ನಾವು ರೆಡಿ. ಎಲ್ಲಿ ಅವರು ನಮ್ಮ ಜೊತೆಯವರೆಗೂ ಇರ್ತಾರೆ ಅಷ್ಟು ಅನುಕೂಲ ಆದರೆ ಅಷ್ಟೇ ಅನುಕೂಲ. ಮತ್ತು ಇದು ಒಂದು ಸಂಸ್ಥೆ ಅಲ್ಲ ಅಂತ ನಮ್ಗೆ ಗೊತ್ತಿದೆ, ಒಂದು ಸಮೂಹದ ಸಾಂಘಿಕವಾಗಿ ಎಲ್ಲರೂ ಕೈ ಜೋಡಿಸಿ ಮಾಡಬೇಕಾದಂಥ ಕೆಲಸ ಅಂತ ಗೊತ್ತಿರೋದ್ರಿಂದ ಜರ್ನಿ ಇಸ್ ಆನ್. ಹೋಪ್ ಎವ್ರಿ ಒನ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದಿ ಬೆನಿಫಿಟ್ ಫ್ರಾಮ್ ದಿ ವಿಷನ್ ಫಾರ್ ದಿ ಫ್ಯೂಚರ್ ಜನರೇಷನ್. ಐ ಥಿಂಕ್ ದಟ್ ವಿಲ್ ಬಿ ಪಾಸಿಬಲ್.
1: ದೇಶದ ಬೇರೆ ಕಡೆ ಏನಾದರೂ ಈ ತರಹದ ಕೆಲಸಗಳು ನಡೀತಾ ಇದ್ದಾವಾ?
0: ಸರ್, ನಡೀತಾ ಇದೆ, ಅವರವ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಗೇನ್ ಅದೇ, ಅದು ಅಷ್ಟು ರಿಸಲ್ಟ್ಸ್ ಬಂದಿಲ್ಲ. ಈಗ ಆ್ಯಕ್ಚುಲಿ ಸೌತ್ ಇಂಡಿಯಾ ಫಾರೆಸ್ಟ್ನಲ್ಲಿ ಲ್ಯಾಂಟೆನ, ಜೂಲಿಫ್ಲೋರಾ, ಸೆನ್ನ ಪ್ರಾಬ್ಲಮ್ ಭಾಳ ಇದು ಆಗಿದೆ. ಸಿಮಿಲರ್ಲಿ ನಾರ್ತ್ ಇಂಡಿಯಾನಲ್ಲಿ, ಹಿಮಾಚಲ್ ಪ್ರದೇಶ್ನಲ್ಲೆಲ್ಲ ಪೈನ್ ನೀಡಲ್ಸ್ದು ಪ್ರಾಬ್ಲಮ್ ಇದೆ. ಸೊ ಈ ಕೆಲವೊಂದು ಎನ್ ಜಿ ಓಸ್ ಎಲ್ಲ ಅದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅಗೇನ್ ಆ್ಯಸ್ ಸರ್ ಸೆಡ್, ಇಟ್ಸ್ ನಾಟ್ ಅ ಜಾಬ್ ಆಫ್ ಓನ್ಲಿ ಒನ್ ಎನ್ ಜಿ ಓ ಆರ್ ಲೈಕ್ ಒನ್ ಡಿಪಾರ್ಟ್ಮೆಂಟ್. ಐ ಮೀನ್ ಲೈಕ್ ಪೀಪಲ್ ಹ್ಯಾವ್ ಟು ಕಮ್ ಟುಗೆದರ್, ಫಸ್ಟ್ಲಿ ಅವೇರ್ನೆಸ್ ಆಗಬೇಕು, ಪೀಪಲ್ ಹ್ಯಾವ್ ಟು ಜಾಯಿನ್ ಹ್ಯಾಂಡ್ಸ್, ದೆನ್ ಓನ್ಲಿ ಐ

0: ಥಿಂಕ್ ಇಟ್ ವಿಲ್ ಬಿ ಪಾಸಿಬಲ್ ಇನ್ ಅ ವೈಡರ್ ವೇ ಅಂತ ಹೇಳ್ಬೋದು ಸರ್.
1: ನಮ್ಮ ರೇಡಿಯೋ ಕೇಳುಗರಿಗೆ, ವಿಶೇಷವಾಗಿ ಪರಿಸರ ಮತ್ತು ಸಮಾಜ ಸೇವೆ ಮಾಡಬಯಸುವಂತಹ ಯುವಕರಿಗೆ ನೀವು ಕೊಡುವ ಸಂದೇಶ ಏನು?
2: ನಮ್ಮ ಜೊತೆ ನೀವು ಸೇರಿ ಅಷ್ಟೇ
1: ಅಲ್ಲ, ಸಾಮಾನ್ಯವಾಗಿ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಕೆಲಸ ಹುಡ್ಕೋದು ಮುಂತಾದ್ರೆ
2: ಅಲ್ಲ, ಒಂದು ಓರಲ್ ಹತ್ತು ಮಾತಿನ ಜೊತೆ ಹನ್ನೊಂದನೇ ಮಾತಾಗಿ ಈ ಒಂದು ಫಾರೆಸ್ಟ್ ವೀಡ್ಸ್ಗಳ ಬಗ್ಗೆ ಹೇಳಿ. ನಾವು ಏನು ಮಾಡ್ಬೋದು? ಒಂದು ಸೆನ್ನ ಮರಕ್ಕೆ ನಾವು ಕೀಳಕ್ಕೆ ಸಹಕಾರ ಕೊಟ್ಟರೆ ಎಷ್ಟು ಮೀಟರ್ ಫಾರೆಸ್ಟ್ನ ಉಳಿಸಿ ನಮ್ಮ ಋಣಾನ ತೀರಿಸ್ತೀವಿ ಅಂತ. ಮತ್ತು ಇದು ರೆಗ್ಯುಲರ್ ಆಗಿ ಹತ್ತು ಮಾತಿನ ಜೊತೆ ಹನ್ನೊಂದನೇ ಮಾತಾಗಿ, ಅಥವಾ ಹತ್ತು ಮಾತಾಡೋ ಕಡೆ ಒಂದು ಮಾತು ತೆಗೆದು ಒಂಬತ್ತು ಪ್ಲಸ್ ಒಂದು ಮಾತಾದರೆ ಮೊದಲು ಮಾತಾಗುತ್ತೆ, ಒಪಿನಿಯನ್ ಬಿಲ್ಡ್ ಆಗುತ್ತೆ. ಈ ವ್ಯಾಪಕತೆಯ ಅರಿವು ನಮ್ಮ ಕಾಲು ಮೈ ಸುಡೋಕ್ಕೆ ಮುಂಚೆನೇ ನಾವೀಗ ಮಾತಾಡಿದ್ರೆ ಪ್ರಾಯಶಃ ಅವೇರ್ನೆಸ್ ಇಸ್ ದಿ ಓನ್ಲಿ ಸೊಲ್ಯೂಷನ್. ಅದನ್ನೇ ನಾವು ನಮ್ಮ ಸ್ಟೂಡೆಂಟ್ಸ್ಗಳು ಮಾಡಬೇಕು, ಕೇಳಗರು ಮಾಡಬೇಕು ಅಂತ ನಮ್ಮ ಅಪೇಕ್ಷೆ ಇದೆ.
1: ಪರಿಸರ ರಕ್ಷಣೆಯಲ್ಲಿ ತೊಡಗಿರುವಂಥ ನೀವು ಮೂರು ಜನ ಈ ಒಂದು ಒಳ್ಳೆಯ ಘನವಾದ ಕಾರ್ಯದಲ್ಲಿ ತೊಡ್ಕೊಂಡಿರೋದು ನಮಗೆಲ್ಲ ಬಹಳ ಸಂತೋಷ. ನಮ್ಮ ಕೇಳುಗರಿಗೂ ಕೂಡ ಈ ಒಂದು ವಿಶೇಷವಾದ ಅವೇರ್ನೆಸ್ಸು ಬರುತ್ತೆ ಅಂತ ನಾವು ನಿರೀಕ್ಷಿಸ್ತೀವಿ. ನಮಸ್ಕಾರ ಸರ್.
2: ನಮಸ್ಕಾರ.

0: ಇದುವರೆಗೂ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಸಂದರ್ಶನ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಜೀವ ವೈವಿಧ್ಯ ಶಿಕ್ಷಣ ಮತ್ತು ಸಂಶೋಧನಾ ಪ್ರಯೋಗಾಲಯದ ಸಂಶೋಧಕರಾದ ಡಾಕ್ಟರ್ ನಂದಾ ಅಪ್ಪಾಜಿಯವರು ಮತ್ತು ಶಿವಮೊಗ್ಗ ವನಜನ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾದ ರಿಶಾಲಿ ನಿಕಮ್ ಅವರು ಹಾಗೂ ಅನ್ವಯಿಕ ರಂಗಶಾಸ್ತ್ರದ ತರಬೇತುದಾರರಾದ ನಾ ಶ್ರೀನಿವಾಸ ಪಾಪು ಅವರು. ಸಂದರ್ಶಿಸಿದವರು ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಮೋದಿ ಹರ್ ಪರಿವಾರ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ಎಂಬಿಎ ಅಥವಾ ಎಂಸಿಎ ಮಾಡಬೇಕಾ? ಪಿಜಿಸಿಇಟಿ ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
4: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ ಪಿಜಿಸಿಇಟಿ ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಶನ್ ಮತ್ತು ಫ್ರೀ ಫುಡ್ ಕೂಡ.
3: June 8 and 9 ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ರವರೆಗೆ ಈಗಲೇ ರಿಜಿಸ್ಟರ್ ಮಾಡಿ.
5: ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಇದೀಗ ಕೇಳೋಣ ಜಾಣ ಸುದ್ದಿ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
2: ಕೇಳು ಕೇಳು ಕೇಳು ಜಾಣ.

ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಮೆಂಡಲನ ಜೀನ್ಗಳ ಗುಟ್ಟು. ಶಾಲೆಯಲ್ಲಿ ಒಂದು ರಸಪ್ರಶ್ನೆ ಯಾವಾಗಲೂ ಸಾಮಾನ್ಯವಾಗಿರುತ್ತೆ. ವಿವಿಧ ವಿಜ್ಞಾನ ಶಾಖೆಗಳನ್ನು ಹೆಸರಿಸಿಬಿಟ್ಟು ಅವನ್ನು ಆರಂಭಿಸಿದವರು ಯಾರು ಅಂತ ಕೇಳುವುದೇ ಈ ರಸಪ್ರಶ್ನೆ.

ವಿಕಾಸವಾದದ ಪಿತಾಮಹ ಯಾರು, ತಲೆವಿಜ್ಞಾನದ ಪಿತಾಮಹ ಯಾರು, ತಾಂತ್ರವಿಜ್ಞಾನದ ಪಿತಾಮಹ ಯಾರಿರಬಹುದು ಇತ್ಯಾದಿ ಹೆಸರುಗಳನ್ನ ಪ್ರಶ್ನಿಸುತ್ತೇವೆ. ಪಿತಾಮಹರೇ ಯಾಕೆ ವಿಜ್ಞಾನಕ್ಕೆ ಅಮ್ಮಂದಿರಲವೇ ಎನ್ನುವ ಪ್ರಶ್ನೆಯನ್ನ ಸದ್ಯಕ್ಕೆ ಒತ್ತಟ್ಟಿಗೆ ಇಡೋಣ. ಈ ಪಿತಾಮಹರುಗಳು ಅದುವರೆಗೂ ಇದ್ದಂತಹ ಹಲವು ನಂಬಿಕೆಗಳನ್ನು ತಲೆಕೆಳಗು ಮಾಡುವಂತಹ ಅಥವಾ ಹೊಸದೊಂದು ಪರಿಕಲ್ಪನೆಯನ್ನು ಮೂಡಿಸಿದವರಾದ್ದರಿಂದ ಈ ರೀತಿಯ ಬಿರುದನ್ನ ಪಡೆದಿದ್ದಾರೆ. ಇವರಲ್ಲಿ ತಲೆವಿಜ್ಞಾನದ ಪಿತಾಮಹ ಎನ್ನಿಸಿಕೊಂಡ ಆಸ್ಟ್ರಿಯಾದ ಪಾದ್ರಿ ಗ್ರೆಗರ್ ಮೆಂಡಲನ 160 ವರ್ಷ ಹಿಂದಿನ ಶೋಧ ಮತ್ತೆ ಸುದ್ದಿಯಲ್ಲಿದೆ. 1860 ದಶಕದಲ್ಲಿ ಮೆಂಡಲ್ ಗುರುತಿಸಿದ್ದ 7 ಗುಣಾಣು ಅಥವಾ ಜೀನ್ಗಳ ಅನುರೂಪವನ್ನು ಮತ್ತೆ ಪತ್ತೆ ಮಾಡಲಾಗಿದೆ. ಚೀನಾದ ಶೆನ್ಸಿಂಗ್ ವಿಶ್ವವಿದ್ಯಾನಿಲಯದ ಕೃಷಿ ವಿಜ್ಞಾನಿ ಶಿಫೆಂಗ್ ಚೆಂಗ್ ಮತ್ತು ಸಂಗಡಿಗರು ಮೆಂಡೆಲ್ ಗುರುತಿಸಿದ್ದ ಬಟಾಣಿಯ 7 ಗುಣಗಳ ಘಟಕಗಳಿಗೆ ಅಣುಸ್ತರದಲ್ಲಿ ಏನು ಕಾರಣ ಇರಬಹುದು ಎಂದು ಪತ್ತೆ ಮಾಡಿದ್ದಾರಂತೆ. ಗ್ರೆಗರ್ ಮೆಂಡೆಲ್ ತನ್ನ ಚರ್ಚಿನ ಆವರಣದಲ್ಲಿದ್ದ ತೋಟದಲ್ಲಿ ಬಟಾಣಿಯನ್ನ ಬೆಳೆಸುತ್ತಿದ್ದ. ವಿವಿಧ ಬಟಾಣಿ ತಳಿಗಳನ್ನ ಸಂಕಾರ ಮಾಡಿ ಅವುಗಳ ಸಂತತಿಗಳು ಹೇಗೆ ಬೆಳೆಯುತ್ತವೆ ಎಂದು ಪರಿಶೀಲಿಸುತ್ತಿದ್ದ. ಈ ಅಧ್ಯಯನಗಳ ಆಧಾರಗಳ ಮೇಲೆ ಅವನು ಅನುವಂಶೀಯತೆಯ 3 ತರ್ಕಗಳನ್ನು ಮುಂದಿಟ್ಟಿದ್ದ. ಇವು ಅನುವಂಶೀಯತೆ ಅರ್ಥಾತ್ ತಂದೆ ತಾಯಂದಿರಿಂದ ಮಕ್ಕಳಿಗೆ ವಿವಿಧ ಗುಣಗಳು ಹೇಗೆ ಸಾಗಿ ಬರುತ್ತವೆ ಎನ್ನುವುದನ್ನು ವಿವರಿಸಿದ್ದವು. ಆ ಕಾಲದಲ್ಲಿ ಈ ಬಗ್ಗೆ ಒಂದಿಷ್ಟು ಅರಿವು ಇರಲಿಲ್ಲ ಎನ್ನುವುದನ್ನು ನೆನಪಿನಲ್ಲಿಡಬೇಕು. ಸಂತಾನೋತ್ಪತ್ತಿಯ ಬಗ್ಗೆ ಆಗ ನಮಗೆ ತಿಳಿದಿದ್ದು ಇಷ್ಟೇ. ಗಂಡಿನಲ್ಲಿ ಹುಟ್ಟಿದ ವೀರ್ಯ ಹಾಗೂ ಹೆಣ್ಣಿನಲ್ಲಿ ಹುಟ್ಟಿದ ಅಂಡಗಳು ಒಟ್ಟಾದಾಗ ಹೊಸ ಭ್ರೂಣ ಹುಟ್ಟುತ್ತದೆ. ಇದುವೇ ಮುಂದೆ ಸಂತಾನವಾಗಿ ಬೆಳೆಯುತ್ತದೆ. ಇಷ್ಟೇ ನಮಗೆ ಗೊತ್ತಿದ್ದದ್ದು. ಆದರೆ ಸಂತಾನದಲ್ಲಿ ಕಾಣಬರುವ ತಂದೆ ತಾಯಂದಿರ ಗುಣಗಳು ಹೇಗೆ ದಾಟಿ ಬರುತ್ತವೆ ಎನ್ನುವುದು ನಿಗೂಢವಾಗಿತ್ತು. ಇದನ್ನು ಮೆಂಡೆಲ್ ವಿವರಿಸಿದ್ದ. ಅವನ ಪ್ರಕಾರ ಮರಿಗಳಲ್ಲಿರುವ ಅಥವಾ ಸಂತಾನದಲ್ಲಿರುವ ಪ್ರತಿಯೊಂದು ಗುಣಕ್ಕೂ ತಂದೆ ಹಾಗೂ ತಾಯಿಯ ಪಾಲು ಸಮಾನವಾಗಿ ಇರುತ್ತದೆ. ತಂದೆಯ ಪಾಲು ಹಾಗೂ ತಾಯಿಯ ಪಾಲು ಎಂದಿಗೂ ಮಿಶ್ರವಾಗುವುದಿಲ್ಲ. ಎರಡು ಪಾಲಿನಲ್ಲಿ ಯಾವುದಾದರೂ ಒಂದು ಎದ್ದು ತೋರಬಹುದು, ಮತ್ತೊಂದು ಕಾಣದಿರಬಹುದು. ಆದರೆ ತಂದೆ ತಾಯಿಯಂದಿರಿಂದ ಬಂದ ಎರಡು ಪಾಲುಗಳು ಕಾಣದಂತವಾದರೆ ಆಗ ಅವು ಬೇರೆಯದೇ ಗುಣವಾಗಿ ತೋರುತ್ತವೆ. ಉದಾಹರಣೆಗೆ ಬಟಾಣಿಯಲ್ಲಿ ದುಂಡು ಕಾಳುಗಳು ಹಾಗೂ ಸುಕ್ಕಲು ಅಥವಾ ನೆರಿಗೆ ಬಿದ್ದ ಕಾಳುಗಳಿವೆ. ತಂದೆ ತಾಯಿಯ ಇಬ್ಬರ ಪಾಲು ನೆರಿಗೆ ಗುಣದ್ದಾಗಿದ್ದರೆ ಮಾತ್ರ ಕಾಳುಗಳು ನೆರಿಗೆಯಾಗಿ ಕಾಣುತ್ತವೆ. ಒಬ್ಬರ ಪಾಲಿನಲ್ಲಿ ದುಂಡು ಗುಣವಿದ್ದರೂ ಸಾಕು, ಕಾಳುಗಳು ದುಂಡಾಗಿಯೇ ಬೆಳೆಯುತ್ತವೆ. ಈ ತತ್ವಗಳನ್ನ ಮೆಂಡೆಲಿಯನ್ ತತ್ವಗಳು ಎಂದು ಕರೆದಿದ್ದರು. 1869 ಮೆಂಡೆಲ್ ಇದನ್ನು ಪ್ರಕಟಿಸಿದ್ದನಾದರೂ ಅದು ಜಗಜ್ಜಾಹೀರಾಗಿದ್ದು ಆತ ಮರಣಿಸಿ 30 ವರ್ಷಗಳು ಕಳೆದ ಮೇಲೆ. ಮೆಂಡೆಲ್ ಆಗ ಈ ತತ್ವಗಳನ್ನು ಬಟಾಣಿ ಗುಣದಲ್ಲಿದ್ದ 7 ಗುಣಗಳನ್ನು ಆಧರಿಸಿ ಪತ್ತೆ ಮಾಡಿದ್ದ. ಗಿಡದ ಎತ್ತರ ಅಂದರೆ ಉದ್ದನೆಯ ಅಥವಾ ಗಿಡ್ಡನೆಯ ಗಿಡಗಳು, ಕಾಳುಗಳ ಆಕಾರ ಅಂದರೆ ದುಂಡನೆಯ ಅಥವಾ ಸುಕ್ಕಲು ಕಾಳುಗಳು, ಕಾಯಿಗಳ ಬಣ್ಣ ಹಳದಿ ಕಾಯಿ ಇಲ್ಲವೇ ಹಸಿರು ಕಾಯಿ ಇತ್ಯಾದಿ ಇವನು ಅಧ್ಯಯನ ಮಾಡಿದ ಗುಣಗಳಾಗಿದ್ದವು. ಇವು ಭೌತಿಕವಾಗಿ ಲೆಕ್ಕ ಹಾಕಬಹುದಾದ ಹಾಗೂ ಪ್ರತ್ಯೇಕಿಸಬಹುದಾದ ಪ್ರತ್ಯೇಕವಾದ ಅಂಶಗಳಿಂದ ಉಂಟಾಗುತ್ತವೆ ಎಂದು ಮೆಂಡೆಲ್ ತರ್ಕಿಸಿದ್ದ. ಅನಂತರದ ಸಂಶೋಧನೆಗಳು ಇದು ಬಹುಪಾಲು ಸತ್ಯವೆಂದು ನಿರೂಪಿಸಿದ್ದವು. ಆದರೆ 20ನೇ ಶತಮಾನದಲ್ಲಿ ಅನುವಂಶೀಯ ಗುಣಗಳನ್ನು ಡಿಎನ್ಎ ಪ್ರತಿನಿಧಿಸುತ್ತದೆ ಎಂದು ಗೊತ್ತಾದಾಗ ಮೆಂಡೆಲ್ ನಿಜವಾಗಿಯೂ ಶೋಧ ಮಾಡಿದ್ದನೆ ಅಥವಾ ಸುಳ್ಳು ಹೇಳಿದ್ದನು ಎಂಬ ಅನುಮಾನ ಉಂಟಾಗಿತ್ತು. ಇದೀಗ ಚೆಂಗ್ ತಂಡದ ಸಂಶೋಧನೆ ಈ ಸಂದೇಹವನ್ನು ದೂರ ಮಾಡಿದೆ. ಡಿಎನ್ಎ ಅಧ್ಯಯನಗಳ ಮೂಲಕ ಮೆಂಡೆಲನ್ನು ಗುರುತಿಸಿದ್ದಂತಹ ಜೋಡಿ ಗುಣಗಳು ಹೇಗಾಗಬಹುದು ಎಂದು ತೋರಿಸಿಕೊಟ್ಟಿದ್ದಲ್ಲದೆ ಮೆಂಡೆಲ್ನು ಹೇಳಿದಂತೆ ಇವು ಅದೇ ಪ್ರಮಾಣದಲ್ಲಿಯೇ ಸಂತಾನಗಳಿಗೆ ಹರಿದು ಬರುತ್ತವೆ ಎಂದು ಕೂಡ ತೋರಿಸಿಕೊಟ್ಟಿವೆ. ಇದಕ್ಕಾಗಿ ಚೆಂಗ್ ತಂಡ ಬಟಾಣಿ ಗಿಡದ 700 ಹೆಚ್ಚು ತಳಿಗಳ ಡಿಎನ್ಎಗಳನ್ನು ಪರಿಶೀಲಿಸಿದೆ. ಇವುಗಳನ್ನು ಹೋಲಿಸಿದಾಗ ಪ್ರತಿಯೊಂದು ತಳಿಯ ಜೀನ್ಗಳಲ್ಲಿಯೂ ಎಲ್ಲಿಯಾದರೂ ಒಂದೇ ಒಂದು ರಾಸಾಯನಿಕ ಅಣು ಬದಲಾಗಿರುವುದನ್ನು ಕಂಡಿತು. ಸುಮಾರು 1.5 ಕೋಟಿ ಸ್ಥಾನಗಳಲ್ಲಿ ಒಂದೇ ಒಂದು ಅಣು ಬದಲಾದದ್ದು ಕಂಡಿತು. ಇವುಗಳಲ್ಲಿ ಯಾವ್ಯಾವು ಬಟಾಣಿ ಗಿಡದ ಸ್ವರೂಪದಲ್ಲಿ ಇರುವ ಬದಲಾವಣೆಗಳ ಜೊತೆಗೆ ತಾಳೆಯಾಗುತ್ತದೆ ಎಂದು ಕೂಡ ಇವರು ಪರೀಕ್ಷಿಸಿದರು. ಈ ಗುಣಗಳು ಹಾಗೂ ಡಿಎನ್ಎ ಕ್ರಮಗಳನ್ನು ಹೋಲಿಸಿ 200 ಹೆಚ್ಚು ತಳಿಗಳ ಗುಣಗಳ ನಕ್ಷೆಯನ್ನ ರಚಿಸಿದರು. ಈ ನಕ್ಷೆಯ ನೆರವಿನಿಂದ ಮೆಂಡೆಲನ್ನು ಗುರುತಿಸಿದ್ದ ಗುಣಗಳನ್ನು ನೀಡುವ ಡಿಎನ್ಎ ತುಣುಕುಗಳು ಯಾವುದಿರಬಹುದು ಎಂದು ತರ್ಕಿಸಲಾಯಿತು. ಈ ಅಧ್ಯಯನಗಳು ಮೆಂಡೆಲನು ಹೇಳಿದ್ದಂತಹ ಘಟಕಗಳು ಹೇಗುಂಟಾಗುತ್ತವೆ ಎಂದು ವಿವರಿಸಿವೆ. ಉದಾಹರಣೆಗೆ ದುಂಡನೆಯ ಕಾಳುಗಳು ಹಾಗೂ ಸುಕ್ಕಲು ಕಾಳುಗಳು ಒಂದೇ ಗುಣದ 2 ಬಗೆಗಳು ಅಥವಾ ಅಲೀಲುಗಳು. 2 ಅಲೀಲುಗಳು

0: ನೆರಿಗೆ ಅಲೀಲುಗಳಾಗಿದ್ದರೆ ಮಾತ್ರ ನೆರಿಗೆ ಅಥವಾ ಸುಕ್ಕಲು ಕಾಳು ಹುಟ್ಟುತ್ತದೆ. ಇದಕ್ಕೆ ಹೊಂದುವ ಡಿಎನ್ಎ ತುಣುಕನ್ನು ಕೂಡ ಗುರುತಿಸಲಾಗಿದೆ. ಇದು ಪಿಷ್ಟವನ್ನು ತಯಾರಿಸುವ ಒಂದು ಕಿಣ್ವ ಅಥವಾ ಅದರ ಜೀನ್. ದುಂಡು ಕಾಳುಗಳ ಗಿಡದಲ್ಲಿ ಈ ಜೀನು ಕ್ರಿಯಾಶೀಲವಾದ ಕಿಣ್ವವನ್ನು ತಯಾರಿಸುತ್ತದೆ. ಅದೇ ನೆರಿಗೆ ಅಲೀಲು ತಳಿಯಲ್ಲಿ ಈ ಕಿಣ್ವದ ಚಟುವಟಿಕೆ ಕಡಿಮೆ, ಹೀಗಾಗಿ ಕಾಳಿನಲ್ಲಿ ಪಿಷ್ಟದ ಪ್ರಮಾಣ ಕಡಿಮೆಯಾಗುತ್ತದೆ. ಕಾಳು ಒಣಗಿದಾಗ ಅದು ಸುಕ್ಕಲಾಗುತ್ತದೆ. ಹಾಗೆಯೇ ಪಿಷ್ಟದ ಪ್ರಮಾಣ ಹೆಚ್ಚು ಇರುವುದರಿಂದ ದುಂಡಿಗಿನ ಕಾಳು ನೆರಿಗೆ ಕಾಳಿಗಿಂತ ಹೆಚ್ಚು ಸಿಹಿಯಾಗಿರುತ್ತದೆ. ಇದಕ್ಕೆ ಕಾರಣ ಪಿಷ್ಟದ ಕಿಣ್ವದ ಜೀನಿನಲ್ಲಿ ಒಂದು ಭಾಗ ಕಾಣೆಯಾಗಿರುವುದಂತೆ. ಇದುವರೆಗೂ ಕಾಳಿನ ಆಕಾರ, ಗಿಡದ ಎತ್ತರ, ಹೂವಿನ ಬಣ್ಣ ಹಾಗೂ ಕಾಳಿನ ಬಣ್ಣಗಳಿಗೆ ಕಾರಣವಾದ ಜೀನ್ಗಳನ್ನು ಡಿಎನ್ಎಯಲ್ಲಿ ಎಲ್ಲಿವೆ ಎಂದು ಗುರುತಿಸಲಾಗಿತ್ತು. ಆದರೆ ಇದೀಗ ಮೆಂಡೆಲನ್ನು ಗುರುತಿಸಿದ್ದ ಇನ್ನೂ ಮೂರು ಗುಣಗಳನ್ನು ಕೂಡ ಚೆಂಗ್ ತಂಡ ಡಿಎನ್ಎಯಲ್ಲಿ ಎಲ್ಲಿವೆ ಎಂದು ಪತ್ತೆ ಮಾಡಿದೆ. ಕಾಳಿನ ಕಾಯಿ ಹಾಗೂ ತರಕಾರಿ ಕಾಯಿ ಈ ರೀತಿಯ ಗುಣಗಳಲ್ಲಿ ಒಂದು. ತರಕಾರಿ ಕಾಯಿ ತಳಿಯಲ್ಲಿ ಕಾಯಿಗಳು ರಸಭರಿತವಾಗಿದ್ದು ಕಾಳಿನ ಬದಲು ಕಾಯಿಯನ್ನೇ ತಿನ್ನಬಹುದು. ಇದಕ್ಕೆ ಕಾರಣ ಜೀವಕೋಶಗಳ ಗೋಡೆಯ ದಪ್ಪ. ಇದನ್ನು ನಿರ್ಧರಿಸುವ ಜೀನಿನಲ್ಲಿ ಒಂದು ಪುಟ್ಟ ಬದಲಾವಣೆ ಆಗಿರುತ್ತದೆಯಂತೆ. ಜೀನಿನ ನಡವಳಿಕೆ ಸರಿಯಾಗಿದ್ದರೂ ಅದರಿಂದ ಹುಟ್ಟಿದ ಅಣುಗಳ ಸಂಸ್ಕರಣೆ ವ್ಯತ್ಯಾಸವಾಗುವುದರಿಂದ ಗೋಡೆ ತೆಳ್ಳಗಾಗಿಯೇ ಉಳಿಯುತ್ತದೆ, ಕಾಯಿ ತರಕಾರಿ ಕಾಯಿಯಾಗುತ್ತದೆ, ಕಾಳುಗಳನ್ನು ಸೃಷ್ಟಿಸುವುದಿಲ್ಲ. ಮೆಂಡೆಲನ್ನು ಗುರುತಿಸಿದ ಏಳು ಗುಣಗಳ ಅಲೀಲುಗಳನ್ನು ಈಗ ಡಿಎನ್ಎಯಲ್ಲಿ ಗುರುತಿಸಲಾಗಿದೆ. ಈ ಗುಣಗಳಲ್ಲಿನ ವ್ಯತ್ಯಾಸಕ್ಕೆ ಅಣುಮಟ್ಟದಲ್ಲಿ ಒಂದೇ ತೆರನ ಬದಲಾವಣೆ ಕಾರಣವಲ್ಲ ಎನ್ನುವುದು ಸ್ವಾರಸ್ಯಕರ. ಉದಾಹರಣೆಗೆ ದುಂಡಗಿನ ಕಾಳು ನೆರಿಗೆ ಹಿಡಿಯುವುದಕ್ಕೆ ಜೀನ್ ತಯಾರಿಸುವ ಕಿಣ್ವದಲ್ಲಿಯೇ ಆಗುವ ಬದಲಾವಣೆ ಕಾರಣವಂತೆ. ಕಡಿಮೆ ಇಳುವರಿ ಕೊಡುವ, ಹೆಚ್ಚು ಉದ್ದ ಬೆಳೆಯುವ ಬಳ್ಳಿಗೆ ಕಾರಣ ಜೀನ್ ತಯಾರಿಸುವ ಹಾರ್ಮೋನು ವಿರುದ್ಧ ಗುಣವುಳ್ಳದಾಗಿ ಬಿಟ್ಟಿರುತ್ತದೆ. ಇನ್ನು ತರಕಾರಿ ಕಾಯಿಯನ್ನು ಬಿಡುವ ತಳಿಗೆ ಕಾರಣ ಒಂದು ಜೀನಿನಿಂದ ಹುಟ್ಟಿದ ಪದಾರ್ಥವನ್ನು ಸಂಸ್ಕರಿಸುವ ಅಣುಗಳಲ್ಲಿನ ಬದಲಾವಣೆ. ಅಂದರೆ ಜೀನ್ ಸರಿಯಿದ್ದರೂ ಅದರ ಚಟುವಟಿಕೆಯ ಫಲ ಬೇರೆಯಾಗಿರುತ್ತದೆ. ಇನ್ನು ಹಸಿರಿನ ಬದಲಿಗೆ ಹಳದಿ ಕಾಳು ಬಿಡುವ ಗಿಡಗಳಲ್ಲಿ ಹಸಿರು ಬಣ್ಣವನ್ನು ತಯಾರಿಸುವ ರಾಸಾಯನಿಕ ಕ್ರಿಯೆ ಕೊನೆಮುಟ್ಟದೆ ಇರುವುದು ಕಾರಣವಂತೆ. ಹೀಗೆ ಮೆಂಡೆಲನು ಕಂಡ ವ್ಯತ್ಯಾಸಗಳಿಗೆ ಹಲವು ಕಾರಣಗಳು ಇವೆ ಎಂದು ಡಿಎನ್ಎ ಅಧ್ಯಯನ ತಿಳಿಸುತ್ತದೆ. ಈ ಅರಿವು ಹೊಸ ತಳಿಗಳನ್ನು ರೂಪಿಸಲು ನೆರವಾಗಬಹುದು ಎನ್ನುವುದು ಚೆಂಗ್ ಅವರ ಆಶಯ. ಅದೇನೇ ಇರಲಿ, ಈ ಒಳನೋಟಗಳು ಯಾವುವೂ ಇಲ್ಲದೆಯೇ ಕೇವಲ ಗಿಡಗಳ ಸಂತಾನೋತ್ಪತ್ತಿಯ ಕ್ರಮವನ್ನು ಅನುಸರಿಸಿಯೇ ಮೆಂಡೆಲ್ ಈ ಗುಣಗಳು ಹೇಗೆ ಸಂತಾನಗಳಿಗೆ ಹರಿದು ಬರುತ್ತವೆ ಎಂದು ತರ್ಕಿಸಿದ್ದ. ಇದು ಅವನ ತೀಕ್ಷ್ಣ ತರ್ಕಜ್ಞಾನದ ಬಗ್ಗೆ ಬೆರಗನ್ನುಂಟು ಮಾಡುತ್ತದೆ. ಚುಟುಕು ಚುರುಕು.
1: ಅಕ್ಷರಗಳಲ್ಲಿ ಇಲ್ಲದ ಚರಿತ್ರೆ, ಪುರಾತನ ದಾಖಲೆಗಳಲ್ಲಿನ ಬರೆಹಗಳಷ್ಟೇ ಹಳೆಯ ಕಥೆಯನ್ನು ಹೇಳುವುದಿಲ್ಲ. ಅವುಗಳ ಖಾಲಿ ಪುಟಗಳು, ಹೊದಿಕೆಗಳು ಚರಿತ್ರೆಯನ್ನು ತಿಳಿಸಬಲ್ಲವಂತೆ. ನೇಚರ್ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಸುದ್ದಿಯೊಂದು ಹೀಗನ್ನುತ್ತದೆ. ಫ್ರಾನ್ಸ್, ಇಂಗ್ಲೆಂಡ್ ಹಾಗೂ ಬೆಲ್ಜಿಯಂನಲ್ಲಿರುವ ಸಿಸ್ಟೇರಿಯನ್ ಪಂಥಕ್ಕೆ ಸೇರಿದ ಕೆಲವು ಚರ್ಚುಗಳಲ್ಲಿ ಸಾವಿರ ವರ್ಷಗಳಿಗೂ ಮಿಗಿಲಾದ ಹಳೆಯ ಪುಸ್ತಕಗಳಿವೆ. ಅವುಗಳ ಪುಸ್ತಕಗಳ ಹೊದಿಕೆಗಳನ್ನು ಸಮುದ್ರ ಜೀವಿ, ಸಮುದ್ರ ಸಿಂಹ ಅಥವಾ ಸೀಲ್ಗಳಿಂದ ಮಾಡಿದ್ದಾರಂತೆ. ಹೊದಿಕೆಯ ಚರ್ಮದ ಮೇಲೆ ರೋಮಗಳಿವೆ. ಸಾಮಾನ್ಯವಾಗಿ ಬಳಸುವ ಕುರಿ ದನಗಳ ಚರ್ಮದಲ್ಲಿ ರೋಮಗಳು ಉಳಿದಿರುವುದಿಲ್ಲ. ಹೀಗಾಗಿ ಈ ಪುರಾತನ ಹೊದಿಕೆಗಳು ಯಾವ ಜೀವಿಯವೂ ಇರಬಹುದು ಎಂಬ ಕುತೂಹಲವಿತ್ತು. ಹೊದಿಕೆಯ ರೋಮಗಳಲ್ಲಿ ಇದ್ದ ರಾಸಾಯನಿಕ ಅಣುಗಳನ್ನು ವಿಶ್ಲೇಷಿಸಿದಾಗ ಹೊದಿಕೆಗಳು ಮೂರು ಬಗೆಯ ಸಮುದ್ರ ಸಿಂಹಗಳ ಚರ್ಮಗಳಿಂದ ಆಗಿವೆ ಎಂದು ಪತ್ತೆಯಾಯಿತು. ಸಮುದ್ರವೇ ಇಲ್ಲದ ಕಡೆ ಇರುವ ಪುಸ್ತಕಗಳಲ್ಲಿ ಇವು ಬಂದುದಾದರೂ ಹೇಗೆ? ಇದಕ್ಕೆ ಉತ್ತರ ಸರಳ. ಡೆನ್ಮಾರ್ಕ್ ಹಾಗೂ ನೆದರ್ಲ್ಯಾಂಡುಗಳಂತಹ ಪ್ರದೇಶಗಳಲ್ಲಿ ದೊರೆಯುವ ಈ ಸೀಲುಗಳ ಚರ್ಮವನ್ನು ಫ್ರಾನ್ಸ್, ಬೆಲ್ಜಿಯಂ ಹಾಗೂ ಇಂಗ್ಲೆಂಡಿನಲ್ಲಿ ಮಾರುತ್ತಿದ್ದಿರಬೇಕು. ಆ ಕಾಲದಲ್ಲಿ ಈ ಜೀವಿಗಳ ಚರ್ಮವು ವ್ಯಾಪಾರದ ವಸ್ತುವಾಗಿದ್ದಿರಬೇಕು. ಇದು ಈ ಸಂಶೋಧನೆಯನ್ನು ಮಾಡಿರುವ ವಿಜ್ಞಾನಿಗಳ ತೀರ್ಮಾನ. ಆದರೆ ಈ ವಿಷಯ ಆ ಪುಸ್ತಕಗಳಲ್ಲಿ ಯಾರೂ ಬರೆದಿಟ್ಟಿರಲಿಲ್ಲ. ಅಕ್ಷರಗಳಲ್ಲಿ ಇಲ್ಲದ ಚರಿತ್ರೆ ಇದು ಅಲ್ಲವೇ?
0: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕೊಳ್ಳೇಗಾಲ ಶರ್ಮ, ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಅಮೆಜಾನ್ ಪ್ರೈಮ್ ಹಾಗೂ ಯೂಟ್ಯೂಬ್ಗಳಲ್ಲಿ ಕೂಡ ಕೇಳಬಹುದು. ನಿಮ್ಮ ಮಿತ್ರರೊಂದಿಗೆ ಉಚಿತವಾಗಿ ಹಂಚಿಕೊಳ್ಳಬಹುದು. ಜಾಣಸುದ್ದಿಯ ಬಗ್ಗೆ

0: ಏನಾದರೂ ಸಲಹೆ ಸಂದೇಹ ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
1: ಇದುವರೆಗೂ ಜಾಣ ಸುದ್ದಿ ಪ್ರಸಾರವಾಯಿತು. ಆತ್ಮೀಯ ಕೇಳುಗರೆ, ಇಲ್ಲಿಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ ಸಂಜೆ 5 ಗಂಟೆಗೆ. ನಮ್ಮ ಜ್ಞಾನಧ್ವನಿಯ ಕಾರ್ಯಕ್ರಮಗಳನ್ನು ಆಪ್ನ ಮೂಲಕವೂ ಆಲಿಸಬಹುದು. ನಮಸ್ಕಾರ, ಶುಭ ದಿನ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವ

0: ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೆ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ.

ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರೂಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೆ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google

ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ, ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ.

ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು

ನಮಸ್ಕಾರ, ಇದು ಜ್ಞಾನಧ್ವನಿ ತರಂಗಾಂತರ 90.8 FM ಗೋಪಾಲಸ್ವಾಮಿ ಶಿಶು ವಿಹಾರ ಹಾಗೂ ಮಹಾರಾಜ ಎಜುಕೇಷನ್ ಟ್ರಸ್ಟ್ ಸಮರ್ಪಣೆ. ಶಿಕ್ಷಣ, ವಿಜ್ಞಾನ, ಆರೋಗ್ಯ, ಸಂಗೀತಗಳ ಮೇಳ. ಈಗ ವಂದೇ ಮಾತರಂ.

0: ಶುಭಾಕಾಂಕ್ಷಿ ಪುಷ್ಪಲತಾ ದೇವನೂರು. ಇಂದಿನ ದಿನ ವಿಶೇಷ ವಿಶ್ವ ಪರಿಸರ ದಿನ. ತಮ್ಮೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. 5:05 ಭಾವಗೀತೆಗಳು, 5:15 ಭರ್ತೃಹರಿಯ ನೀತಿ ಶತಕ, 5:25 ಚಿಂತನೆ ಪ್ರಾರ್ಥನೆ, 5:30 ಜಾನಪದ ಗೀತೆಗಳು, 5:45 ಚಿಣ್ಣರ ಚಿಲಿಪಿಲಿ ಸರಣಿ ಕಾರ್ಯಕ್ರಮ, 6:20 ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಹಾಗೂ 6:50 ಜಾಣ ಸುದ್ದಿ ಪ್ರಸಾರವಾಗಲಿದೆ.
1: ಎಂಬಿಎ ಅಥವಾ ಎಂಸಿಎ ಮಾಡ್ಬೇಕಾ? ಪಿಜಿಸಿಇಟಿ ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
2: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ ಪಿಜಿಸಿಇಟಿ ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮತ್ತು ಫ್ರೀ ಫುಡ್ ಕೂಡ.
1: June 8 to 9 ಬೆಳಿಗ್ಗೆ 9:00 Sunday 4:00 ಈಗಲೇ ರಿಜಿಸ್ಟರ್ ಮಾಡಿ.
3: ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ.
1: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಎಂಬಿಎ ಅಥವಾ ಎಂಸಿಎ ಮಾಡಬೇಕಾ? ಪಿಜಿಸಿಇಟಿ ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
3: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ ಪಿಜಿಸಿಇಟಿ ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಶನ್ ಮತ್ತು ಫ್ರೀ ಫುಡ್ ಕೂಡ.
2: June 8 and 9 ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ವರೆಗೆ ಈಗಲೇ ರಿಜಿಸ್ಟರ್ ಮಾಡಿ.
0: ಇದೀಗ ಕೇಳಿ ಭರ್ತೃಹರಿಯ ನೀತಿ ಶತಕ, ಪ್ರಸ್ತುತಿ ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
4: ಭರ್ತೃಹರಿಯ ನೀತಿ ಶತಕ, ಅರ್ಥ ಪದ್ಧತಿ. ದೌರ್ಮಂತ್ರ್ಯಾನ್ ರೂಪತಿರ್ವಿನಶ್ಯತಿ ಯತಿಃ ಸಂಗಾತ್ ಸುತೋ ಲಾಲನಾತ್ ವಿಪ್ರೋನಧ್ಯಯನಾತ್ ಕುಲಂ ಕುತನಯಾತ್ ಶೀಲಂ ಸ್ಖಲೋಪಾಸನಾತ್ ಹ್ರೀರ್ಮದ್ಯಾದನ ವೇಕ್ಷಣಾದಪಿ ಕೃಷಿಃ ಸ್ನೇಹ ಪ್ರವಾಸಾಶ್ರಯತ್ ಮೈತ್ರೀ ಚಾಪ್ರಣಯಾತ್ ಸಮೃದ್ಧಿರ್ನಯಾತ್ ತ್ಯಾಗ ಪ್ರಮಾದಾಧನಂ. ದ್ರುಪದಿ ರಾಜ ದೌರ್ಮಂತ್ರ್ಯಾನ್ ದುಷ್ಟ ಸಲಹೆಯಿಂದ, ಯತಿಹಿ ಸಾಧು ಸಂಗಾತ್ ಆಸಕ್ತಿಯಿಂದ, ಸುತಃ ಮಗ ಲಾಲನಾತ್ ಅತಿ ಲಾಲನೆಯಿಂದ, ವಿಪ್ರ ಬ್ರಾಹ್ಮಣ ಅನಧ್ಯಯಾತ್ ಶಾಸ್ತ್ರಗಳ ಅಧ್ಯಯನವಿಲ್ಲದೆ, ಕುಲಂ ವಂಶ ಕುತನಯಾತ್ ಕುಪುತ್ರನಿಂದ, ಶೀಲಂ ನಡತೆ ಖಲೋಪಾಸನಾತ್ ದುಷ್ಟರ ಸಂಗದಿಂದ, ಹ್ರೀಹಿ ಮಾನಮರ್ಯಾದೆ ಮದ್ಯಾತ್ ಮದ್ಯಪಾನದಿಂದ, ಕೃಷಿಹಿ ಬೇಸಾಯ ಅಪಿ ಕೂಡ ಅನವೇಕ್ಷಣಾತ್ ನಿರ್ಲಕ್ಷ್ಯದಿಂದ, ಸ್ನೇಹ ಪ್ರೀತಿ ಪ್ರವಾಸಾಶ್ರಯಾತ್ ಸತತ ಪ್ರವಾಸದಿಂದ, ಮೈತ್ರಿಹಿ ಸ್ನೇಹ ಅಪ್ರಣಯಾತ್ ಮಿತ್ರತೆಯ ಅಭಾವದಿಂದ, ಸಮೃದ್ಧಿ ಸುಖ ಸಂಪತ್ತು ಅನಯಾತ್ ದುರ್ಲಕ್ಷ್ಯದಿಂದ, ಚ ಮತ್ತು ಧನಂ ಧನ ತ್ಯಾಗ ಪ್ರಮಾದಾತ್ ಇತಿ ಮಿತಿಯಿಲ್ಲದ ದುಂದುಗಾರಿಕೆಯಿಂದ, ವಿನಶ್ಯತಿ ನಷ್ಟವಾಗುವುದು. ದುಷ್ಟ ಸಲಹೆಯಿಂದ ರಾಜನು ಹಾಳಾಗುವನು ಮತ್ತು ಪ್ರಪಂಚದ ಸುಖದ ಆಸಕ್ತಿಯಿಂದ ಸಾಧು ಅತಿಲಾಲನೆಯಿಂದ ಪುತ್ರ ಶಾಸ್ತ್ರಗಳ ಅಧ್ಯಯನವಿಲ್ಲದೆ ಬ್ರಾಹ್ಮಣ ಮತ್ತು ಕುಪುತ್ರನಿಂದ ವಂಶ ದುಷ್ಟರ ಸಹವಾಸದಿಂದ ಚಾರಿತ್ರ್ಯ ಮದ್ಯ ಸೇವನೆಯಿಂದ ಮರ್ಯಾದೆ ನಿರ್ಲಕ್ಷ್ಯತೆಯಿಂದ ಬೇಸಾಯ ಸತತ ಪ್ರವಾಸದಿಂದಾಗುವ ಅಗಲುವಿಕೆಯಿಂದ ಪ್ರೀತಿ ಮಿತ್ರತೆಯ ಅಭಾವದಿಂದ ಗೆಳೆತನ ಮಿತಿಯಿಲ್ಲದ ದುಂದುಗಾರಿಕೆಯಿಂದ ಸುಖ ಸಂಪತ್ತುಗಳು ನಾಶವಾಗುವು. ಬದುಕಿನಲ್ಲಿ ಎಚ್ಚರವಿರಬೇಕು, ಅಲ್ಲದೆ ಒಂದು ಮಿತಿ ಇರಬೇಕು. ಎಚ್ಚರವಿಲ್ಲದಿದ್ದರೆ ಅನಾಹುತಗಳು ಅನಿವಾರ್ಯ, ಅವುಗಳನ್ನು ತಪ್ಪಿಸುವುದು ಅಸಾಧ್ಯ. ಯಾರಿಗೆ ಸರಿಯಾಗಿ ಯಾವುದು ತಪ್ಪು ಯಾವುದು ಸರಿ, ಯಾವುದು ಸತ್ಯ ಯಾವುದು ಸುಳ್ಳು, ಯಾವುದು ಧರ್ಮ ಯಾವುದು ಅಧರ್ಮ ಎಂಬ ವಿವೇಚನೆ ಇರುವುದಿಲ್ಲವೋ ಅಂತಹವರು ಅವನತಿ ಹೊಂದುವುದು ನಿಶ್ಚಯ. ಮನುಷ್ಯನಿಗೆ ಬುದ್ಧಿ ಇರುವುದು ಈ ವಿವೇಚನೆಗೋಸ್ಕರ. ಅವಿವೇಕದ ಜೀವನ ದುಃಖಕ್ಕೆ ಆಹ್ವಾನ. ಅದರಂತೆ ಎಲ್ಲದಕ್ಕೂ ಒಂದು ಮಿತಿ ಇದೆ. ಆ ಸೀಮಾರೇಖೆಯನ್ನು ದಾಟಿ ಮನಸ್ವಿಯಾಗಿ ವರ್ತಿಸಿದರೆ ವಿಪತ್ತುಗಳನ್ನು ಎದುರಿಸಬೇಕಾಗುತ್ತದೆ.
5: ದಾನಂ ಭೋಗೋ ನಾಶಸ್ತ್ರಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯಾ ಗತಿರ್ಭವತಿ. ವಿತ್ತಸ್ಯ ಧನಕ್ಕೆ ದಾನಂ ದಾನ, ಭೋಗಃ ಭೋಗ, ನಾಶಃ ನಾಶ ಎಂದು ತಿಸ್ರಃ ಮೂರು ತರಹದ ಗತಯಃ ಗತಿಗಳು ಭವಂತಿ ಸಂಭವಿಸುತ್ತವೆ. ಯಹ ಯಾವ ವ್ಯಕ್ತಿ ನ ದದಾತಿ ದಾನ ಮಾಡುವುದಿಲ್ಲವೋ, ನ ಭುಂಕ್ತೆ ಅನುಭವಿಸುವುದಿಲ್ಲವೋ, ತಸ್ಯ
4: ಅವನ ಹಣಕ್ಕೆ ತೃತೀಯ ತೃತೀಯ ಗತಿಹಿ ಗತಿ ನಾಶ ಭವತಿ ಸಂಭವಿಸುವುದು. ಧನಕ್ಕೆ ಮೂರು ರೀತಿಯ ಮಾರ್ಗಗಳು ಇವೆ. ವ್ಯಕ್ತಿ ದಾನ ಧರ್ಮಗಳಲ್ಲಿ ಬೇಯಿಸುತ್ತಾನೆ ಅಥವಾ ತನ್ನ ಸುಖ ಭೋಗಗಳಿಗೆ ಉಪಯೋಗಿಸುತ್ತಾನೆ. ಇಲ್ಲದಿದ್ದರೆ ತೃತೀಯ ಗತಿಯನ್ನು ಅದು ಅನುಸರಿಸುತ್ತದೆ, ನಾಶವಾಗುತ್ತದೆ. ವ್ಯಕ್ತಿ ತಾನು ಸಂಪಾದಿಸಿದ ಹಣವನ್ನು ದಾನ ಇಲ್ಲವೇ ಪರೋಪಕಾರದಲ್ಲಿ ವ್ಯಯ ಮಾಡಬಹುದು ಅಥವಾ ತನ್ನ ಸ್ವಂತ ಸುಖ ಭೋಗಗಳಿಗಾಗಿಯೂ ಉಪಯೋಗಿಸಬಹುದು. ಈ ಎರಡನ್ನೂ ಮಾಡದಿದ್ದರೆ ಅದು ಮೂರನೆಯ ಗತಿಯನ್ನು ಹೊಂದುವುದು, ಅಂದರೆ ವಿನಾಶವಾಗುವುದು. ಸಂಬಂಧಿಕರು, ಅಯೋಗ್ಯ ಮಕ್ಕಳು, ಕಳ್ಳರು ಅದನ್ನು ಕೊನೆಗೊಳಿಸುವರು. ಇಲ್ಲದಿದ್ದರೆ ದುರಭ್ಯಾಸಗಳಿಂದಲೂ ಅದು ಮಾಯವಾಗುವುದು. ಜಿಪುಣ ಯಾರಿಗೂ ಕೊಡದೆ ತಾನೂ ಉಪಯೋಗಿಸದೆ ಸಂಗ್ರಹಿಸಿದ ದುಡ್ಡು ಈ ರೀತಿ ಕರಗಿ ಹೋಗುವುದು.

0: ಇಲ್ಲಿಯವರೆಗೂ ಭರ್ತೃಹರಿಯ ನೀತಿ ಶತಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಎಂಬಿಎ ಅಥವಾ ಎಂಸಿಎ ಮಾಡಬೇಕಾ? ಪಿಜಿಸಿಇಟಿ ಎಕ್ಸಾಮ್ ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
2: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ ಪಿಜಿಸಿಇಟಿ ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮತ್ತು ಫ್ರೀ ಫುಡ್ ಕೂಡ.
1: ಜೂನ್ 8 ಮತ್ತು 9 ಬೆಳಿಗ್ಗೆ 9 ಸಂಜೆ 4 ಈಗಲೇ ರಿಜಿಸ್ಟರ್ ಮಾಡಿ.
3: ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in.

ಕೇಳುಗರೆ, ಇದೀಗ ಕೇಳೋಣ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ. ಅನುವಾದ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿಯವರು. ಪ್ರಸ್ತುತಪಡಿಸುವವರು ಡಾಕ್ಟರ್ ಪಾಂಡುರಂಗ ವಿಠಲ ಅವರು.

0: ಸ್ವಾಮಿ ಪರಮಾನಂದರ ದೈನಂದಿನ ಚಿಂತನೆ ಪ್ರಾರ್ಥನೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ.
1: ಜೂನ್ 5 ದಿನದ ಪ್ರಾರಂಭದ ಚಿಂತನೆ. ದಮನಕ್ಕೊಳಗಾದಾಗ ಯಾರು ಧೈರ್ಯಗೆಡುವುದಿಲ್ಲವೋ ಅವನೇ ನಿಜವಾದ ಯಜಮಾನ. ಇದನ್ನು ನೆನಪಿನಲ್ಲಿರಿಸು. ನಿನ್ನನ್ನು ಕಂಡರಿಸಿ ಚಿಂತನೆಗಳೇರಿದರೆ ನನ್ನಂತರಂಗಕದು ದಿವ್ಯಶಾಂತಿ. ದೇಹ ಹಗುರಾಗುವುದು, ಅಡಿ ಮುಕ್ತವಾಗುವುದು, ತೆರೆದುಕೊಳ್ಳುವುದೆದೆಯೂ ನಿನ್ನನುಗ್ರಹಕ್ಕೆ. ಕಲಿವ ಪಾಠ: ಧೈರ್ಯ, ನಿರೀಕ್ಷೆ ಮತ್ತು ಸಂತೋಷ. ಪಯಣದಲ್ಲಿ ಈ 3 ನಿನ್ನೊಂದಿಗೆ ಇರಲಿ. ಅಂತರಂಗದ ದೃಢ ನಂಬಿಕೆಯಿಂದ ಬಂದಿರುವ ಭಯವೆಂಬುದನ್ನೇ ಅರಿಯದ ಧೈರ್ಯ, ದೈವೀ ಶಕ್ತಿಗೆ ನಾವು ವಾರಸದಾರರೆಂಬ ಧೈರ್ಯ, ಆ ಅನಂತತೆಯ ವೈಭವವು ಜಡವಸ್ತುವಿನ ದಬ್ಬಾಳಿಕೆಯ ಅಮಲಿನಿಂದ ಯಾವಾಗಲೂ ಮುಕ್ತವಾಗಿರುವುದು, ಆದರ್ಶ ಮತ್ತು ಅದರ ಅನುಸರಣೆಗೆ ನಿಸ್ವಾರ್ಥ ಭಕ್ತಿಯ ಮೂಲಕ ಯಾವ ಸನ್ನಿವೇಶದಲ್ಲೂ ಎದೆಗುಂದದಂತಿರಬೇಕು. ಪ್ರಾರ್ಥನೆ: ಆನಂದಮಯ ದೇವ, ಮುಳುಗಿಸನ್ನನು ನಿನ್ನ ಶುದ್ಧ ಅಸ್ತಿತ್ವದಲ್ಲಿ, ಸ್ಥಿರ ನಿಷ್ಠನನ್ನಾಗಿ ಎನ್ನ ಮಾಡು. ನಿರ್ಭೀತ ನಂಬಿಕೆಯ ನನಗೆ ಅನುಗ್ರಹಿಸು. ಅನವರತ ಚೇತನವು ನಿನ್ನೊಳಿರುವಂತೆ, ಕೆಲಸದಲ್ಲಿ ಆಟದಲ್ಲಿ ನಿನ್ನೊಳಿರುವಂತೆ.
2: ಇದುವರೆಗೂ ಕೇಳಿದಿರಿ ಸ್ವಾಮಿ ಪರಮಾನಂದ ಅವರ ಚಿಂತನೆ ಪ್ರಾರ್ಥನೆ. ಅನುವಾದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಪ್ರಸ್ತುತಪಡಿಸಿದವರು ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
3: MBA ಅಥವಾ MCA ಮಾಡಬೇಕಾ? PGCET ಎಕ್ಸಾಮ್ ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
4: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ PGCET ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಶನ್ ಮತ್ತು ಫ್ರೀ ಫುಡ್ ಕೂಡ.
3: June 8 and 9 ಬೆಳಿಗ್ಗೆ 9 AM ಸಂಜೆ 4 PM ಈಗಲೇ ರಿಜಿಸ್ಟರ್ ಮಾಡಿ.
5: ರೀ, ಮನೆ ಖರ್ಚಿಗೆ ಹಣ ಕೊಡಿ.
6: ಇದು ರೇಷನ್ ಗೆ 15,000, ತರಕಾರಿಗೆ 2,000,
5: ಮತ್ತೆ ವಿದ್ಯುತ್ ಬಿಲ್ಲಿಗೆ
6: ಈಗ 0 rupees ಹೇಗೆ ಕೊಡ್ಲಿ?
5: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
6: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. PM
7: ಸೂರ್ಯಘರ್.gov.in ನಲ್ಲಿ ಸೂರ್ಯಘರ್.
8: ಸಂಕಲ್ಪ ಗೋಪಾಲಸ್ವಾಮಿ PU ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ PCMB, PCMC ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, JEE, NEET ಮತ್ತು CET. ಕಾಮರ್ಸ್ ಕೋರ್ಸ್ಗಳಾದ BBAC, EBAS, EBABM ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ CA ಫೌಂಡೇಶನ್, CMA ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ PU ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
9: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
2: ಇದೀಗ ಕೇಳಿ ಜನಪದ ಗೀತೆಗಳನ್ನು.

0: ಇದುವರೆಗೂ ಜನಪದ ಗೀತೆಗಳನ್ನು ಕೇಳಿದಿರಿ.
1: ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ಟನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: MBA ಅಥವಾ MCA ಮಾಡಬೇಕಾ? PGCET ಎಕ್ಸಾಮ್ ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
2: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ PGCET ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಶನ್ ಮತ್ತು ಫ್ರೀ ಫುಡ್ ಕೂಡ.
1: June 8 and 9 ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ವರೆಗೆ ಈಗಲೇ ರಿಜಿಸ್ಟರ್ ಮಾಡಿ.
3: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ KP ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.
4: ಮಾನವನ ಆಶೋತ್ತರಗಳು, ಸುಖ ದುಃಖ, ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ Dr. H. Ramachandraswamy. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ Dr. Pandurangavitthala ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
3: ಆತ್ಮೀಯ ಕೇಳುಗರೆ, ಇದೀಗ ಕೇಳಿ ಚಿಣ್ಣರ ಚಿಲಿಪಿಲಿ ಸರಣಿ ಕಾರ್ಯಕ್ರಮದಲ್ಲಿ ಡೇನಿಯಲ್ ಡಿಫೋ ಅವರ ರಾಬಿನ್ಸನ್ ಕ್ರೂಸೋ, ಅನುವಾದ ಆನಂದ ಅವರು, ಪ್ರಸ್ತುತಪಡಿಸುವವರು Dr. Pandurangavitthala ಅವರು.
5: ಡೇನಿಯಲ್ ಡಿಫೋ ಅವರ ರಾಬಿನ್ಸನ್ ಕ್ರೂಸೋ ಕಥೆ, ಅನುವಾದ ಆನಂದ. 18, ಯುದ್ಧ ಸಮಾಪ್ತಿ, ಜಯ, ಸ್ವದೇಶ ಗಮನ. ಸ್ವಲ್ಪ ಹೊತ್ತಾದ ಕೂಡಲೇ ನನ್ನ ಮನಸ್ಸಿಗೆ ಭೀತಿ ಹುಟ್ಟಿಸುವ ಒಂದು ಯೋಚನೆ ಬಂತು. ಹಡಗಿನಲ್ಲೇ ಉಳಿದುಕೊಂಡಿದ್ದ ನಾವಿಕರು ತಮ್ಮ ದೋಣಿಯೂ ಅದರಲ್ಲಿ ಹೋದ ತಮ್ಮ ಸಂಗಡಿಗರು ಎಷ್ಟು ಹೊತ್ತಾದರೂ ಹಿಂದಿರುಗದೇ ಇದ್ದುದನ್ನು ನೋಡಿ ಆಶ್ಚರ್ಯ ಪಡುತ್ತಾ ಕಳವಳಗೊಂಡು ಇನ್ನೊಂದು ದೋಣಿಯಲ್ಲಿ ಅವರನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದೇ ಬರುತ್ತಾರೆನ್ನುವುದರಲ್ಲಿ ಸಂಶಯವಿರಲಿಲ್ಲ. ಆದ್ದರಿಂದ ಅವರ ಸಂಗಡಿಗರು ತಂದಿದ್ದ ದೋಣಿಯನ್ನು ವಾಪಸ್ಸು ಕೊಂಡೊಯ್ಯಲು ಸಾಧ್ಯವಾಗದಂತೆ ಮಾಡುವುದು ನಮ್ಮ ಮೊದಲನೆಯ ಕೆಲಸವಾಗಿತ್ತು. ಇದನ್ನು ಕ್ಯಾಪ್ಟನ್ನಿಗೆ ಹೇಳಿದೆ. ಕೂಡಲೇ ನಾವೆಲ್ಲ ಹೋಗಿ ದೋಣಿಯಲ್ಲಿದ್ದ ಸಾಮಾನುಗಳನ್ನೆಲ್ಲ, ಮುಖ್ಯವಾಗಿ ಅಲ್ಲಿ ಬಿಟ್ಟಿದ್ದ ಆಯುಧಗಳನ್ನು ತೆಗೆದುಕೊಂಡು ಖಾಲಿ ಮಾಡಿದೆವು. ಆಮೇಲೆ ಅದರ ತಳದಲ್ಲಿ ಒಂದು ಭಾರಿ ರಂಧ್ರವನ್ನು ಮಾಡಿದೆವು. ಹೀಗೆ ಮಾಡಿದ್ದರಿಂದ ಅದು ಪುನಃ ನೀರಿನ ಮೇಲೆ ತೇಲುವ ಹಾಗೆಯೇ ಇರಲಿಲ್ಲ. ಇದು ಸಾಲದೆ ಭಾರತ ಬಂದಾಗಲೂ ನೀರಿಗೆ ಸೋಕದಂತೆ ಆ ದೋಣಿಯನ್ನು ಮರಳಿನ ಮೇಲೆ ಮತ್ತಷ್ಟು ದೂರ ತಳ್ಳಿಬಿಟ್ಟೆವು. ಈ ಸಮಯದಲ್ಲಿ ಹಡಗಿನಿಂದ ಒಂದು ಫಿರಂಗಿ ಶಬ್ದ ಕೇಳಿಸಿತು. ಹಡಗಿನಲ್ಲಿದ್ದವರು ದೋಣಿ ಹಿಂತಿರುಗುವುದಕ್ಕೆ ಸಂಕೇತ ಮಾಡಿದರು. ಅವರ ಫಿರಂಗಿ ಶಬ್ದ ಸಂಕೇತ ಯಾವುದಕ್ಕೂ ದೋಣಿ ಅಲ್ಲಾಡದೇ ಇದ್ದುದನ್ನು ನೋಡಿ ಅವರು ತಮ್ಮಲ್ಲಿದ್ದ ಇನ್ನೊಂದು ದೋಣಿಯನ್ನು ಇಳಿಸಿದರು. ಇದನ್ನೆಲ್ಲ ನಾನು ನನ್ನ ದೂರದರ್ಶಕದ ಮೂಲಕ ನೋಡುತ್ತಿದ್ದೆ. ಕೆಲವು ನಾವಿಕರು ಆ ದೋಣಿಗೆ ಇಳಿದು ನಮ್ಮ ತೀರದ ಕಡೆಗೆ ಅದನ್ನು ನಡೆಸಿಕೊಂಡು ಬರುತ್ತಿದ್ದರು. ದೋಣಿ ಸ್ವಲ್ಪ ಹತ್ತಿರವಾದಾಗ ಅದರಲ್ಲಿ ಆಯುಧ ಪಾಣಿಗಳಾದ 10 ಮಂದಿ ಇದ್ದಂತೆ ತೋರಿತು. ಅವರು ಇನ್ನೂ ಸ್ವಲ್ಪ ಹತ್ತಿರ ಬಂದ ಮೇಲೆ ನನ್ನ ದೂರದರ್ಶಕದ ಮೂಲಕ ಅವರ ಮುಖಗಳು ಚೆನ್ನಾಗಿ ಕಾಣತೊಡಗಿದವು. ಕ್ಯಾಪ್ಟನ್ ನನ್ನ ದೂರದರ್ಶಕವನ್ನು ತೆಗೆದುಕೊಂಡು ನೋಡುತ್ತಾ ದೋಣಿಯಲ್ಲಿದ್ದವರು 3 ಮಂದಿ ಸ್ವಭಾವತಃ ಪ್ರಾಮಾಣಿಕರೆಂದು, ಆದರೆ ದಂಗೆಕೋರರು ತೋರಿಸಿದ ಹೆದರಿಕೆ ಆಸೆಗಳಿಗೆ ಒಳಗಾಗಿ ಬಲಾತ್ಕಾರದಿಂದ ಅವರ ಕಡೆ ಇರಬೇಕಾಯಿತೆಂದು, ದೋಣಿಯಲ್ಲಿ ಇದ್ದ ಉಳಿದ 7 ಮಂದಿಯೂ ಮಹಾಕೇಡಿಗರೆಂದು ಹೇಳಿದ. ಹಡಗಿನಿಂದ ಇನ್ನೊಂದು ದೋಣಿ ಬರುತ್ತಿದ್ದುದನ್ನು ಕಂಡ ಕೂಡಲೇ ನಮ್ಮ ಸೆರೆಯಾಗಿ ಬಂಧಿತರಾಗಿದ್ದ ದಂಗೆಕೋರರನ್ನು ಬೇರ್ಪಡಿಸಬೇಕು ಎಂದು ಯೋಚಿಸಿ ಕ್ಯಾಪ್ಟನ್ನಿನ ಅನುಮಾನಕ್ಕೆ ಇನ್ನೂ ಸ್ವಲ್ಪ ಒಳಗಾಗಿದ್ದ ಇಬ್ಬರನ್ನು ಶುಕ್ರಿಯ ಪಹರೆಯಲ್ಲಿ ಮತ್ತು ನಮ್ಮಿಂದ ರಕ್ಷಿತರಾಗಿದ್ದ 3 ಪೈಕಿ 1 ಪಹರೆಯಲ್ಲಿ ನಮ್ಮ ಕೋಟೆಗೆ ಕಳಿಸಿದೆ. ಅಲ್ಲಿ ಅವರು ಕೈದಿಗಳು ತಪ್ಪಿಸಿಕೊಂಡು ಹೋಗಲು ಸಾಧ್ಯವಾಗದಂತೆ ಅವರನ್ನು ಬಂಧಿಸಿಟ್ಟು ವಾಪಸ್ಸು ಬಂದರು. ಉಳಿದ ಕೈದಿಗಳಲ್ಲಿ ಇಬ್ಬರನ್ನು ಕ್ಯಾಪ್ಟನ್ ನಂಬಿರಲಿಲ್ಲ. ಆದ್ದರಿಂದ ಅವರನ್ನು 1-2 ಮರಕ್ಕೆ ಕಟ್ಟಿಹಾಕಿದೆವು. ಇನ್ನಿಬ್ಬರು ನಮ್ಮೊಡನೆಯೇ ಇದ್ದು ಕಾದಾಡುವುದಾಗಿ ಪ್ರಮಾಣ ಮಾಡಿದರು. ಕ್ಯಾಪ್ಟನ್ ಶಿಫಾರಸು ಮಾಡಿದ್ದರ ಮೇಲೆ ಅವರನ್ನು ನಮ್ಮ ಕಡೆಗೆ ತೆಗೆದುಕೊಂಡೆ. ಕ್ಯಾಪ್ಟನ್ನು ಅವನ 2 ಸಂಗಡಿಗರು ನಮ್ಮ ಕಡೆಗೆ ಬಂದ ಈ 2 ನಾವಿಕರು ಸೇರಿ ನಾವು ಈಗ 7 ಮಂದಿಯಾಗಿದ್ದೆವು. ನಮ್ಮಲ್ಲಿ ಎಲ್ಲರಿಗೂ ಆಯುಧಗಳಿದ್ದವು. ದೋಣಿಯಲ್ಲಿ ಬರುತ್ತಿದ್ದ 10 ಮಂದಿಯನ್ನು ಎದುರಿಸುವುದು ಅಷ್ಟೇನೂ ಕಷ್ಟವಾಗಿರಲಿಲ್ಲ. ಇಷ್ಟರ ಮೇಲೆ ಅವರ ಪೈಕಿ 3 ಮಂದಿ ಒಳ್ಳೆಯವರೆಂದು, ಬುದ್ಧಿಪೂರ್ವಕವಾಗಿ ಕೇಡಿಗರಲ್ಲ ಎಂದು ಕ್ಯಾಪ್ಟನ್ ಹೇಳಿದ್ದ. ಆದ್ದರಿಂದ ಆ 3 ಮಂದಿ ಒಂದು ವೇಳೆ ನಮ್ಮ ಕಡೆಗೆ ಬಂದರೆ ಅವರ 7 ಮಂದಿಗೆ ನಾವು 10 ಮಂದಿ ಆಗುತ್ತಿದ್ದೆವು. ಅಥವಾ ಈ 3 ಕದನದಲ್ಲಿ ಭಾಗವಹಿಸದೆ ತಟಸ್ಥರಾದರೂ ನಾವು ಶತ್ರುಗಳು ಸಮಸಮ 7 ಮಂದಿ ಆಗುತ್ತಿದ್ದೆವು. ಹೀಗಿತ್ತು ನಮ್ಮ ಪರಸ್ಪರ ಬಲಾಬಲಗಳು. ನಾವೆಲ್ಲ ಮರಗಳ ಮರೆಯಲ್ಲಿ ಅವಿತುಕೊಂಡು ಅವರು ಮಾಡುವುದನ್ನೆಲ್ಲ ಹೊಂಚಿ ನೋಡುತ್ತಿದ್ದೆವು. ದೋಣಿಯಲ್ಲಿ ಬಂದವರು ಅವರ ಮೊದಲ ದೋಣಿ ಇದ್ದ ಭಾಗದ ತೀರದಲ್ಲೇ ಒಂದು ಕಡೆ ನೆಲವನ್ನು ಮುಟ್ಟಿದರು. ಅವರು ತಮ್ಮ ದೋಣಿಯನ್ನು ನೀರಿನಲ್ಲೇ ಸ್ವಲ್ಪ ದೂರ ನಿಲ್ಲಿಸಿ ಕಾವಲಿಗೆ ಕೆಲವರನ್ನು ಅದರಲ್ಲೇ ಬಿಟ್ಟು ಬರುವರೇನೋ ಎಂದು ಭಯಪಟ್ಟಿದ್ದೆ. ದೈವವಶಾತ್ ಅವರು ಹಾಗೆ ಮಾಡಲಿಲ್ಲ. ಅದನ್ನು ನೀರಿನ ಅಂಚಿನ ತನಕ ತಂದು ಮರಳಿನ ಮೇಲೆ ತಳ್ಳಿಬಿಟ್ಟು ಎಲ್ಲರೂ ನೆಲದ ಮೇಲೆ ಹೊರಟರು. ಇದರಿಂದ ಸಮಯ ಕಾದು ಆ ದೋಣಿಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಅವಕಾಶವಾಯಿತು. ಅವರು ತೀರಕ್ಕೆ ಬಂದೊಡನೆಯೇ ಮೊದಲು ಬಂದಿದ್ದ ದೋಣಿಯ ಹತ್ತಿರಕ್ಕೆ ಹೋಗಿ ನೋಡಿದರು. ದೋಣಿಯೆಲ್ಲಾ ಕೊಳ್ಳೆಯಾಗಿ ಅದರ ತಳದಲ್ಲಿ ರಂಧ್ರವಾಗಿದ್ದನ್ನು ನೋಡಿ ಅವರಿಗೆ ದಿಗ್ಭ್ರಾಂತಿಯಾಯಿತು. ಸುತ್ತಮುತ್ತ ನೋಡಿದರು, ಎಲ್ಲೂ ಯಾರೂ ಕಾಣಿಸಲಿಲ್ಲ. ಅನಂತರ ಎಲ್ಲರೂ ಒಟ್ಟಾಗಿ ಬಲವಾಗಿ 3-4 ಸಲ ಕೂಗಿದರು. ಏನೂ ಸಾರ್ಥಕವಾಗಲಿಲ್ಲ. ಯಾರಿಂದಲೂ ಪ್ರತಿ ಕೂಗು ಬರದೇ ಇರಲು ಅವರಿಗೆಲ್ಲ ಬಹಳ ಕಳವಳವಾಯಿತು. ಎಲ್ಲ ಒಟ್ಟಾಗಿ ಕಲ್ಲೆತ್ತು ತಮ್ಮಲ್ಲಿದ್ದ ಪಿಸ್ತೂಲುಗಳಿಂದ ಒಟ್ಟಿಗೆ ಗುಂಡು ಹಾರಿಸಿ ಶಬ್ದ ಮಾಡಿದರು. ಅದು ನಮಗೆ ಕೇಳಿಸಿತು. ಅರಣ್ಯ ಗುಡ್ಡಗಳಲ್ಲಿ ಪ್ರತಿಧ್ವನಿಯಾಯಿತು. ಅಷ್ಟೇ ಹೊರತು ಅದಕ್ಕೆ ಅವರ ಸಂಗಡಿಗರಿಂದ ಯಾವ ಉತ್ತರವೂ ಇರಲಿಲ್ಲ. ಈ ಅನುಭವದಿಂದ ಅವರಿಗೆ ಬಹಳ ಆಶ್ಚರ್ಯವಾಗಿರಬೇಕು. ಬಂದಿಗಳೂ ಇಲ್ಲ, ಅವರನ್ನು ತಂದವರೂ ಪತ್ತೆಯಿಲ್ಲ. ಆದ್ದರಿಂದ ಎಲ್ಲರೂ ವಿಸ್ಮಯ ಪಡುತ್ತಾ ಸ್ವಲ್ಪ ಹೊತ್ತು ತಮ್ಮ ತಮ್ಮಲ್ಲೇ ಆಲೋಚನೆಯನ್ನು ನಡೆಸಿದರು. ಆಮೇಲೆ ತಮ್ಮ ದೋಣಿಯಲ್ಲಿ ಕುಳಿತು ಹಡಗಿನ ಕಡೆಗೆ ಹೊರಟರು. ಸ್ವಲ್ಪ ದೂರ ಹೋಗಿದ್ದವರು ಪುನಃ ದೋಣಿಯನ್ನು ತಿರುಗಿಸಿ ನಮ್ಮ ತೀರಕ್ಕೆ ಬಂದು ಇಳಿದರು. ಈ ಸಲ 3 ಮಂದಿಯನ್ನು ದೋಣಿಯಲ್ಲಿ ಕಾವಲು ಇರಿಸಿ ಉಳಿದವರು ತಮ್ಮ ಸಂಗಡಿಗರನ್ನು ಹುಡುಕಿಕೊಂಡು ದ್ವೀಪದ ಅಂತರಾಳದ ಭಾಗಗಳಿಗೆ ಹೊರಟರು. ಇವರೆಲ್ಲ ಒಂದೇ ಗುಂಪಿನಲ್ಲಿ ನಡೆಯುತ್ತಾ ನನ್ನ ಗವಿಯ ಮನೆ ಇದ್ದ ಗುಡ್ಡಗಳ ಸಾಲನ್ನು ಹತ್ತಿ ಹೋದರು. ಮೇಲೆ ನಿಂತು ಪುನಃ ದಿಕ್ಕು ದಿಕ್ಕಿಗೂ ತಿರುಗಿ ನೋಡುತ್ತಾ ಮತ್ತೊಮ್ಮೆ ಒಟ್ಟಿಗೆ ಕೂಗಿಕೊಂಡರು. ಏನೂ ಪ್ರಯೋಜನವಾಗದಿರಲು ಒಂದು ಮರದ ಕೆಳಗೆ ಕುಳಿತು ಸ್ವಲ್ಪ ಹೊತ್ತು ತಮ್ಮ ತಮ್ಮಲ್ಲೇ ಏನೋ ಮಾತನಾಡಿಕೊಂಡರು. ಅನಂತರ ಎಲ್ಲರೂ ಇಳಿದು ತೀರಕ್ಕೆ ಹೊರಟರು. ಈ ಸಮಯದಲ್ಲಿ ನಾನೊಂದು ಉಪಾಯ ಮಾಡಿದೆ. ಶುಕ್ರಿಯನ್ನು ಕ್ಯಾಪ್ಟನ್ನಿನ ಸಂಗಡಿಗನೊಬ್ಬನನ್ನು ಕರೆದು ಅವರು ನದಿಯ ಆಚೆಯ ದಡದ ಮೇಲೆ ಪಶ್ಚಿಮಕ್ಕೆ ಸ್ವಲ್ಪ ದೂರ ಹೋಗುವ ಹಾಗೂ ಅಲ್ಲಿ ಒಂದು ಎತ್ತರವಾದ ಸ್ಥಳದಿಂದ ಈ ನಾವಿಕರಿಗೆ ಕೇಳುವಂತೆ ಗಟ್ಟಿಯಾಗಿ ಕೂಗುವ ಹಾಗೂ ದಂಗೆಕೋರರು ಉತ್ತರವಾಗಿ ಕೂಗಿದರೆ ಪುನಃ ಕೂಗುವ ಹಾಗೂ ಹಾಗೆಯೇ ಕೂಗುತ್ತಾ ಕೂಗುತ್ತಾ ಅವರನ್ನು ದೂರ ದೂರಕ್ಕೆ ಒಯ್ಯುವ ಹಾಗೂ ಹೇಳಿ ಕಳಿಸಿದೆ. ಇವರಿಬ್ಬರೂ ಕೂಡಲೇ ಹೊರಟರು. ನಾವಿಕರು ದೋಣಿಯ ಹತ್ತಿರ ಬಂದು ಅದನ್ನು ಹತ್ತುವಷ್ಟರಲ್ಲೇ ಶುಕ್ರಿಯು ಅವನ ಜೊತೆಯಲ್ಲಿದ್ದವನು ಕೂಗಿದುದು ಕೇಳಿಸಿತು. ಕೂಡಲೇ ನಾವಿಕರು ಪ್ರತಿಯಾಗಿ ಕೂಗುತ್ತಾ ಧ್ವನಿ ಬಂದ ದಿಕ್ಕಿಗೆ ಓಡತೊಡಗಿದರು. ಸ್ವಲ್ಪ ಹೊತ್ತಿನಲ್ಲೇ ಅವರಿಗೆ ನದಿಮುಖದ ಕೊಲ್ಲಿ ಅಡ್ಡವಾಯಿತು. ಅವರು ವಾಪಸ್ಸು ಹೋಗಿ ದೋಣಿಯನ್ನು ನಡೆಸಿಕೊಂಡು ಬಂದು ಕೊಲ್ಲಿಯಲ್ಲಿ ಪ್ರವೇಶಿಸಿದರು. ಸ್ವಲ್ಪ ದೂರ ನದಿಮುಖದಲ್ಲಿ ಹೋಗಿ ತೀರದಲ್ಲಿ ಒಂದು ಕಡೆ ದೋಣಿಯನ್ನು ಬಿಟ್ಟು ನೆಲಕ್ಕಿಳಿದರು. ಅಲ್ಲಿ ದೋಣಿಯ ಕಾವಲಿಗೆ ಇಬ್ಬರನ್ನು ಇಟ್ಟು ಉಳಿದವರು ಕೂಗುತ್ತಾ ತೀರದ ಮೇಲೆ ಹೊರಟರು. ನನಗೆ ಇಷ್ಟೇ ಬೇಕಾಗಿತ್ತು. ನಾನು ಜೊತೆಯಲ್ಲಿದ್ದವರೊಡನೆ ನದಿ ಕಿರಿದಾದಗಿದ್ದ ಸ್ಥಳದಲ್ಲಿ ಕಾಣಿಸಿಕೊಳ್ಳದಂತೆ ದಾಟಿ ಹಠಾತ್ತನೆ ದೋಣಿಯಲ್ಲಿದ್ದ ಇಬ್ಬರಿಗೆ ಕಾಣಿಸಿಕೊಂಡೆ. ಅವರಲ್ಲಿ ಒಬ್ಬ ಮರಳ ಮೇಲೆ ನಿದ್ದೆ ಮಾಡುತ್ತಿದ್ದವನು ನಮ್ಮ ಶಬ್ದಕ್ಕೆ ಹೆದರಿ ಎದ್ದ. ಕ್ಯಾಪ್ಟನ್ ಕೂಡಲೇ ಅವನ ಮೇಲೆ ಬಿದ್ದು ಬಂದೂಕಿನ ಹಿಡಿಯಿಂದ ಅವನ ತಲೆಗೆ ಬಲವಾಗಿ ಹೊಡೆದ. ಅವನು ಅಲ್ಲೇ ಉಸಿರಡಗಿ ಬಿದ್ದು ಹೋದ. ಇನ್ನು ದೋಣಿಯಲ್ಲಿದ್ದವನು ಒಬ್ಬ. ಇಷ್ಟು ಜನರ ಮುಂದೆ ತನ್ನ ಕೈ ಏನೂ ಸಾಗುವುದಿಲ್ಲವೆಂದು ಯೋಚಿಸಿ ಅವನು ಮುಂದೆ ಬಂದು ಶರಣಾಗತನಾದ. ದಂಗೆಗೆ ಸೇರಲು ಇಷ್ಟಪಡದ 3 ಮಂದಿಯಲ್ಲಿ ಅವನೊಬ್ಬನಾಗಿದ್ದನಂತೆ. ಆದ್ದರಿಂದ ಅವನನ್ನು ನನ್ನ ಕಡೆಗೆ ಮಾಡಿಕೊಳ್ಳುವುದು ಕಷ್ಟವಾಗಲಿಲ್ಲ. ಪ್ರಮಾಣ ಮಾಡಿದ ಮೇಲೆ ಅವನೂ ನಮ್ಮ ಕಡೆಯವನಾಗಿ ನಿಂತ. ಈ ಮಧ್ಯೆ ಶುಕ್ರಿಯೂ ಅವನ ಜೊತೆಯಲ್ಲಿದ್ದವನೂ ನನ್ನ ಉಪಾಯವನ್ನು ಗ್ರಹಿಸಿ ಗುಡ್ಡದಿಂದ ಗುಡ್ಡಕ್ಕೂ ಅರಣ್ಯದಿಂದ ಅರಣ್ಯಕ್ಕೂ ಹೋಗುತ್ತಾ ಕೂಗುತ್ತಾ ನಾವಿಕರ ಕೂಗಿಗೆ ಉತ್ತರ ಕೊಡುತ್ತಾ ಅವರನ್ನು ದ್ವೀಪದ ಬಹುದೂರದ ಭಾಗಗಳಿಗೆ ಎಳೆದುಕೊಂಡು ಹೋಗಿದ್ದರೆಂದು ಊಹಿಸಿದೆ. ಬಹಳ ಹೊತ್ತಿನ ಮೇಲೆ ಅವರಿಬ್ಬರೂ ಬೇರೆ ಮಾರ್ಗವಾಗಿ ಹಿಂದಿರುಗಿದರು. ಅವರನ್ನು ಹಿಂಬಾಲಿಸಿದ್ದವರು ಅಪರಿಚಿತವಾದ ಪ್ರದೇಶಗಳಲ್ಲಿ ಹತ್ತಿ ಇಳಿದು ಸುತ್ತಿ ಸುತ್ತಿ ಬಳಲಿ ಬೆಂಡಾಗುವುದರಲ್ಲಿ ಸಂಶಯವಿರಲಿಲ್ಲ. ಅವರು ಕತ್ತಲಾಗುವುದಕ್ಕೆ ಮುಂಚೆ ಹಿಂದಿರುಗುವ ಸಂಭವವಿರಲಿಲ್ಲ. ಈಗ ನಮಗೆ ಕತ್ತಲಾಗುವುದನ್ನೇ ಕಾಯುತ್ತಾ ಅವರು ಬಂದೊಡನೆ ಮೇಲೆ ಬಿದ್ದು ಕೆಲಸ ಸಾಧಿಸುವುದೊಂದೇ ಉಳಿದಿತ್ತು. ನಾನು ನಿರೀಕ್ಷಿಸಿದಂತೆ ಅವರು ದೋಣಿಗೆ ಹಿಂದಿರುಗಿದಾಗ ಕತ್ತಲಾಗಿತ್ತು. ಇದಕ್ಕೆ ಮೊದಲೇ ನಾವು ದೋಣಿಯನ್ನು ನೀರಿನಿಂದ ಬಹುದೂರ ನೆಲದ ಮೇಲೆ ತಳ್ಳಿ ನಿಲ್ಲಿಸಿದ್ದೆವು. ಭರತ ಇಳಿದು ನೀರು ದೂರಕ್ಕೆ ಸರಿದು ಹೋಗಿತ್ತು. ಅವರು ಬಹಳ ದಣಿದಿದ್ದರೆಂದು ಅವರ ಮಾತುಕತೆಗಳಿಂದ ಸ್ಪಷ್ಟವಾಗುತ್ತಿತ್ತು. ದೋಣಿ ತಾವು ಬಿಟ್ಟಿದ್ದ ಸ್ಥಳದಲ್ಲಿ ಇರದೆ ತೀರದ ಮೇಲೆ ದೂರ ಇದ್ದುದನ್ನು, ನೀರು ಇಳಿದು ಹೋಗಿದ್ದುದನ್ನು, ದೋಣಿಯಲ್ಲಿದ್ದ ಇಬ್ಬರು ಜೊತೆಗಾರರು ಮಾಯವಾಗಿದ್ದನ್ನು ನೋಡಿ ಅವರಿಗಾಗಿರಬಹುದಾದ ಗಲಿಬಿಲಿ, ಕಳವಳ, ಭೀತಿಗಳನ್ನು ಸುಲಭವಾಗಿ ಊಹಿಸಿಕೊಳ್ಳಬಹುದಾಗಿತ್ತು. ನಾವು ಪೊದೆಗಳ ಮರೆಯಲ್ಲಿ ಅವಿತು ಎಲ್ಲವನ್ನೂ ನೋಡುತ್ತಿದ್ದೆವು, ಕೇಳುತ್ತಿದ್ದೆವು. ನಮ್ಮ ಕಡೆಯವರು ಅವರ ಮೇಲೆ ಆ ಕ್ಷಣವೇ ಬಿದ್ದು ಬಿಡಬೇಕೆಂದು ಆತುರವಾಗಿದ್ದರು. ಆದರೆ ನಾನು ಸಮಯ ಸಾಧಿಸಿ ಕೊಲ್ಲಬೇಕಾಗಿ ಬಂದರೆ ಆದಷ್ಟು ಕಡಿಮೆ ಮಂದಿಯನ್ನು ಮಾತ್ರ ಕೊಂದು ಉಳಿದವರನ್ನು ಜೀವಸಹಿತ ಹಿಡಿಯುವ ಯೋಚನೆ ಮಾಡಿದೆ. ಅಲ್ಲದೆ ಅವರೊಡನೆಯೂ ಆಯುಧಗಳು ಇದ್ದುದರಿಂದ ನಮ್ಮವರನ್ನು ವೃಥಾ ಮರಣಾಪಾಯಕ್ಕೆ ಒಡ್ಡುವ ಮನಸ್ಸಿರಲಿಲ್ಲ. ಆದ್ದರಿಂದ ತಡೆದು ಕತ್ತಲ ಮರೆಯಲ್ಲಿ ಆದಷ್ಟು ಅವರ ಸಮೀಪಕ್ಕೆ ಹೋದೆವು. ಅಲ್ಲಿಂದ ಮುಂದೆ ಸದ್ದು ಮಾಡದೆ ನೆಲದ ಮೇಲೆ ತೆವಳುತ್ತಾ ಇನ್ನೂ ಮುಂದೆ ಹೋಗಿ ನೋಡುವಂತೆ ಶುಕ್ರಿಗೂ ಕ್ಯಾಪ್ಟನ್ನಿಗೂ ಹೇಳಿದೆ. ಅವರು ಹಾಗೆಯೇ ಸ್ವಲ್ಪ ದೂರ ಹೋಗಿದ್ದರು. ಆಗ ರಂಗೂನಿನಿಂದ ಅವರು ತಕ್ಕಷ್ಟು ಹತ್ತಿರ ಬಂದ ಕೂಡಲೇ ಶುಕ್ರಿಯು ಕ್ಯಾಪ್ಟನ್ನು ತಟ್ಟನೆ ಎದ್ದು ನಿಂತು ಒಟ್ಟಿಗೆ ಗುಂಡು ಹರಿಸಿದರು. ಒಬ್ಬ ದಂಗೆಕೋರರ ಮುಖಂಡ ಕೂಡಲೇ ಸತ್ತು ಬಿದ್ದ. ಇನ್ನೊಬ್ಬನ ಹೊಟ್ಟೆಗೆ ಏಟು ಬಿದ್ದು ಅವನು ಕೆಲ ಗಂಟೆಗಳ ಮೇಲೆ ಸತ್ತ. ಮೂರನೆಯವನು ಏಟಿಗೆ ಸಿಕ್ಕದೆ ಪರಾರಿಯಾದ. ಗುಂಡಿನ ಸದ್ದು ಆಗಿದ್ದೇ ತಡ. ನಾವು 8 ಮಂದಿಯೂ ಒಟ್ಟಾಗಿ ಉಳಿದವರ ಕಡೆ ನುಗ್ಗಿದೆವು. ಕತ್ತಲಾಗಿದ್ದರಿಂದ ನಾವೆಷ್ಟು ಮಂದಿ ಇದ್ದೇವೆಂದು ಅವರಿಗೆ ತಿಳಿಯುವಂತಿರಲಿಲ್ಲ. ಅವರು ಸಂಧಿಗೆ ಒಪ್ಪುತ್ತಾರೋ ಅಥವಾ ಯುದ್ಧ ಮಾಡುತ್ತಾರೋ ಕೇಳುವಂತೆ ನಮ್ಮ ಕಡೆ ಹೊಸದಾಗಿ ಸೇರಿಕೊಂಡಿದ್ದವನಿಗೆ ಹೇಳಿದೆ. ಆಗ ಅವನು ಕತ್ತಲಲ್ಲಿ ಯಾರನ್ನೋ ಉದ್ದೇಶಿಸಿ ಟಾಮ್ ಸ್ಮಿತ್, ಟಾಮ್ ಸ್ಮಿತ್ ಎಂದು 2-3 ಸಲ ಕೂಗಿದ. ಟಾಮ್ ಸ್ಮಿತ್ ಉತ್ತರ ಕೊಟ್ಟ, ಯಾರದು? ರಾಬಿನ್ಸನ್ನೇ. ಹೌದು ಹೌದು ಟಾಮ್ ಸ್ಮಿತ್, ದೇವರಾಣೆಗೂ ಹೇಳ್ತೇನೆ. ಆಯುಧಗಳನ್ನೆಲ್ಲ ಕೆಳಗೆಸೆದು ಕೈ ಎತ್ತಿ ಶರಣಾಗತರಾಗಿ, ಇಲ್ಲದೆ ಇದ್ದರೆ ನೀವೆಲ್ಲರೂ ಈ ಕ್ಷಣವೇ ಹೆಣವಾಗಿ ಬೀಳುತ್ತೀರಿ. ಹೇಳಿದ್ದೇನೆ, ಎಚ್ಚರಿಕೆ. ನಾವು ಯಾರಿಗೆ ಶರಣಾಗತರಾಗಬೇಕು? ಎಲ್ಲಿದ್ದಾರೆ ಅವರು? ಇಲ್ಲೇ ಇದ್ದಾರೆ. ನಮ್ಮ ಕ್ಯಾಪ್ಟನ್ನು ಅವನ ಜೊತೆಯಲ್ಲಿ 50 ಮಂದಿಯೂ ಕಳೆದ 8 ಗಂಟೆಗಳಿಂದ ನಿಮಗಾಗಿ ಬೇಟೆಯಾಡುತ್ತಿದ್ದರು. ನಮ್ಮ ನಾಯಕ ಸತ್ತು ಬಿದ್ದಿದ್ದಾನೆ. ವಿಲ್ಫ್ರೈಗೆ ಗಾಯವಾಗಿದೆ. ನಾನು ಬಂದಿಯಾಗಿದ್ದೇನೆ. ನೀವು ಶರಣಾಗತರಾಗದಿದ್ದರೆ ಉಳಿಯುವ ಹಾಗೇ ಇಲ್ಲ, ಇದು ಖಂಡಿತ. ನಮಗೆ ಅವರು ಕೆಡುಕು ಮಾಡದೇ ಇದ್ದರೆ ಶರಣಾಗತರಾಗುತ್ತೇವೆ. ನೀನು ಹಾಗೆ ಮಾಡುವುದಾದರೆ ಹೋಗಿ ಕೇಳುತ್ತೇನೆ. ಹೀಗೆಂದು ಹೇಳಿ ರಾಬಿನ್ಸನ್ ತನ್ನ ಕ್ಯಾಪ್ಟನ್ ಅನ್ನು ಕೇಳಿದ.

ಆಗ ಕ್ಯಾಪ್ಟನ್ ಮುಂದೆ ಹೋಗಿ, ಸ್ಮಿತ್, ನಿನಗೆ ನನ್ನ ಧ್ವನಿ ಗೊತ್ತು, ಕೇಳು. ನೀನು ಉಳಿದವರು ಈ ಹಿಂದೆ ಅಂತಹ ಆಯುಧಗಳನ್ನು ಕೆಳಗಿಟ್ಟು ಶರಣಾಗತರಾದರೆ ಮಾತ್ರ ನಿಮ್ಮನ್ನು ಪ್ರಾಣ ಸಹಿತ ಬಿಡುತ್ತೇನೆ. ಆದರೆ ಈ ಮಾತು ವಿಲ್ ಅಟ್ಕಿನ್ಸ್ ಒಬ್ಬನಿಗೆ ಅನ್ವಯಿಸುವುದಿಲ್ಲ ಎಂದ. ಆಗ ವಿಲ್ ಅಟ್ಕಿನ್ಸ್, ಓ ಕ್ಯಾಪ್ಟನ್, ನಿನ್ನ ಕಾಲಿಗೆ ಬೀಳುತ್ತೇನೆ, ನನ್ನನ್ನು ದಯವಿಟ್ಟು ಉಳಿಸು, ದೇವರು ಮೆಚ್ಚುತ್ತಾನೆ, ಉಳಿದವರಿಗಿಂತ ನಾನೇನು ಹೆಚ್ಚು ಕೇಳಿದನಲ್ಲ. ಈ ಮಾತು ನಿಜವಲ್ಲದಿದ್ದರೂ ಕ್ಯಾಪ್ಟನ್, ಆಗಲಿ ನೋಡೋಣ, ಮೊದಲು ಆಯುಧ ಬಿಟ್ಟು ಶರಣಾಗತನಾಗು, ಆಮೇಲೆ ನಿನ್ನನ್ನು ಉಳಿಸುವುದು ಬಿಡುವುದು ನಿಮ್ಮ ಗವರ್ನರ್ಗೆ ಸೇರಿತು ಎಂದು ಉತ್ತರ ಕೊಟ್ಟ. ಅವರೆಲ್ಲರೂ ನನ್ನನ್ನು ಗವರ್ನರ್ ಎಂದು ಕರೆಯುತ್ತಿದ್ದರು. ದಂಗೆಕೋರರೆಲ್ಲರೂ ಮರುಮಾತಿಲ್ಲದೆ ಆಯುಧಗಳನ್ನು ಕೆಳಗೆ ಹಾಕಿ ಶರಣಾಗತರಾಗಿ ಪ್ರಾಣಭಿಕ್ಷೆ ಬೇಡಿದರು. ನಾನು ಅವರೊಡನೆ ಮಾತು ನಡೆಸಿದ್ದ ರಾಬಿನ್ಸನ್ನನ್ನು ಜೊತೆಗೆ ಇನ್ನಿಬ್ಬರನ್ನು ಕಳಿಸಿ ಅವರನ್ನೆಲ್ಲ ಬಂಧಿಸುವಂತೆ ಅಪ್ಪಣೆ ಮಾಡಿದೆ. ಆಮೇಲೆ ಉಳಿದ ನನ್ನ ಕಡೆಯವರು ಹೋಗಿ ಅವರನ್ನು ಅವರ ದೋಣಿಯನ್ನು ವಶಪಡಿಸಿಕೊಂಡರು. ಅವರ ಆಯುಧಗಳೆಲ್ಲ ನಮ್ಮದಾದವು. ನಾನು ಮತ್ತು ಇನ್ನೊಬ್ಬ ರಾಜಕೀಯ ಕಾರಣಗಳಿಗಾಗಿ ಕಾಣಿಸಿಕೊಳ್ಳದೆ ಹಿಂದೆಯೇ ಇದ್ದೆವು. ನಾವು ರಂಧ್ರ ಮಾಡಿದ್ದ ದೋಣಿಯನ್ನು ದುರಸ್ತು ಮಾಡಿ ಅದರ ಸಹಾಯದಿಂದ ಹಡಗನ್ನೂ ವಶಪಡಿಸಿಕೊಳ್ಳುವ ಹಂಚಿಕೆ ಮಾಡುವುದು ನಮ್ಮ ಮುಂದಿನ ಕೆಲಸವಾಗಿತ್ತು. ದಂಗೆಕೋರರ ಮುಖಂಡರಲ್ಲಿ ಒಬ್ಬ ಸತ್ತು ಹೋಗಿದ್ದ, ಇನ್ನೊಬ್ಬ ವಿಲ್ ಅಟ್ಕಿನ್ಸ್ ಸೆರೆ ಸಿಕ್ಕಿದ್ದ. ಇವರಿಬ್ಬರ ದುರ್ಬೋಧನೆಗೂ ದುರಾಶೆಗೂ ಒಳಗಾಗಿ ಉಳಿದವರೆಲ್ಲ ಹಿಂದು ಮುಂದು ನೋಡದೆ ದಂಗೆಗೆ ಸೇರಿಕೊಂಡಿದ್ದರು. ಕ್ಯಾಪ್ಟನ್ನನ್ನು ಅವನ ಇಬ್ಬರು ಸಂಗಡಿಗರನ್ನು ತಾವು ನಿರ್ಜನವೆಂದು ಭಾವಿಸಿದ್ದ ಈ ದ್ವೀಪದ ಮೇಲೆ ಬಿಟ್ಟು ಬಿಟ್ಟರೆ ಹಡಗೆಲ್ಲ ತಮ್ಮದೇ ಆಗುವುದು ಎಂದು ಅವರು ಭಾವಿಸಿದ್ದರು. ಆದರೆ ಅವರ ನಿರೀಕ್ಷೆಗೆ ತೀರ ವ್ಯತಿರಿಕ್ತವಾಗಿ ಅತ್ಯಾಶ್ಚರ್ಯಕರವಾದ ರೀತಿಯಲ್ಲಿ ಅವರೇ ಈ ದ್ವೀಪದಲ್ಲಿ ಬಂದಿಗಳಾಗಿದ್ದರು. ಅಲ್ಲದೆ ಈ ದ್ವೀಪದಲ್ಲಿ 50 ಜನ ಆಯುಧಪಾಣಿಗಳಾದ ಸೈನಿಕರನ್ನು ಇಟ್ಟುಕೊಂಡು ಒಬ್ಬ ದಂಡನಾಯಕ, ನಾನೇ ಆ ದಂಡನಾಯಕ, ಅಧಿಕಾರ ಮಾಡುತ್ತಿದ್ದಾನೆಂದು ನಮ್ಮ ಕಡೆಗೆ ಸೇರಿದ್ದ ರಾಬಿನ್ಸನ್ ಅವರಲ್ಲಿ ಭೀತಿಯನ್ನು ಬಿತ್ತಿದ್ದ. ಈ ಮಾತಿನಲ್ಲಿ ನಂಬಿಕೆ ಹುಟ್ಟುವಂತೆ ಆಗಲೇ ಅವರ ಕಡೆ 4-5 ಜನ ಸತ್ತಿದ್ದರು. ಮುಖಂಡರಾದ ಇಬ್ಬರನ್ನೂ ಕಳೆದುಕೊಂಡಿದ್ದರು. ಆಯಾಸ, ಹಸಿವು, ಭೀತಿ ಮೂರೂ ಸೇರಿ ಅವರು ಕಂಗೆಟ್ಟು ಹೋಗಿದ್ದರು. ಈ ಸಮಯದಲ್ಲಿ ಕ್ಯಾಪ್ಟನ್ ಅವರೊಡನೆ ಮಾತನಾಡಿ ಅವರ ತಪ್ಪನ್ನೆಲ್ಲ ಅವರಿಗೆ ಒಪ್ಪಿಸಿ ಅವರ ಘೋರ ಪಾತಕಕ್ಕೂ ಸ್ವಾಮಿದ್ರೋಹಕ್ಕೂ ತಕ್ಕ ಶಿಕ್ಷೆಯಾಗುವುದೆಂದು, ಬಹುಶಃ ಮರಣದಂಡನೆ ಕೂಡ ಆಗಬಹುದೆಂದು ಬಹಳ ಗಂಭೀರ ಧ್ವನಿಯಲ್ಲಿ ಹೇಳಿದ. ಇದನ್ನು ಕೇಳಿ ಅವರೆಲ್ಲ ಭಯದಿಂದ ತಮ್ಮ ಪ್ರಾಣಗಳಿಗಾಗಿ ಅಂಗಲಾಚಿ ಬೇಡತೊಡಗಿದರು. ಹಡಗು ಸಮುದ್ರ ಮಧ್ಯದಲ್ಲಿದ್ದಾಗ ನಾವಿಕರು ಹಡಗಿನ ಅಧಿಕಾರಿಗಳ ಮೇಲೆ ದಂಗೆ ಎದ್ದರೆ ಅದನ್ನು ಅಕ್ಷಮ್ಯ ಅಪರಾಧ ಎಂದು ಪರಿಗಣಿಸಿ ದಂಗೆಕೋರರಿಗೆ ಮರಣದಂಡನೆ ವಿಧಿಸುವ ಶಾಸನ ಆ ಕಾಲಕ್ಕೆ ಇಂಗ್ಲೆಂಡಿನಲ್ಲಿ ಪ್ರಚಾರದಲ್ಲಿತ್ತು. ಆದ್ದರಿಂದ ಅವರೆಲ್ಲರೂ ತಮ್ಮನ್ನು ಇಲ್ಲೇ ಇಟ್ಟುಕೊಂಡು ಪ್ರಾಣದಾನ ಮಾಡಬೇಕೆಂದು, ಇಂಗ್ಲೆಂಡಿಗೆ ಕಳಿಸಬಾರದೆಂದು ಬಹಳವಾಗಿ ಬೇಡಿದರು. ಈ ವಿಷಯದಲ್ಲಿ ತನ್ನದೇನೂ ಮಾತಿಲ್ಲವೆಂದು, ಅವರೆಲ್ಲ ದ್ವೀಪದ ದಂಡನಾಯಕನ ಕೈದಿಗಳಾಗಿದ್ದಾರೆಂದು, ಅವನ ತೀರ್ಮಾನವೇ ಕಡೆಯದೆಂದು ಕ್ಯಾಪ್ಟನ್ ಹೇಳಿದ. ಅಟ್ಕಿನ್ಸ್ ಅಂತೂ ಗೋಳೋ ಎಂದು ಅಳುತ್ತಾ ಕ್ಯಾಪ್ಟನ್ನಿನ ಕಾಲ ಮೇಲೆ ಬಿದ್ದು ತನ್ನ ಪ್ರಾಣ ಉಳಿಸುವಂತೆ ಅವನು ದ್ವೀಪದ ಗವರ್ನರಿಗೆ ಶಿಫಾರಸು ಮಾಡಬೇಕೆಂದು ಕೇಳಿಕೊಂಡ. ನಾನು ಇದನ್ನೆಲ್ಲ ಮರೆಯಿಂದಲೇ ಕೇಳುತ್ತಿದ್ದೆ. ನಾನಿದ್ದ ಅವತಾರದಲ್ಲಿ ಕಾಣಿಸಿಕೊಂಡರೆ ನನ್ನ ಗವರ್ನರ್ ಪದವಿಗೆ ಭಂಗ ಬಂದೀತೆಂದು ಯೋಚಿಸಿ ದೂರದಲ್ಲೇ ಇದ್ದು ಕ್ಯಾಪ್ಟನ್ನಿಗೆ ಬರಹೇಳಲು ನಮ್ಮ ಕಡೆಯವನೊಬ್ಬನನ್ನು ಕಳಿಸಿದೆ. ಅವನು ಹೋಗಿ, ಕ್ಯಾಪ್ಟನ್, ದಂಡನಾಯಕರು ಈ ಕೂಡಲೇ ನಿಮ್ಮನ್ನು ಬರಹೇಳುತ್ತಾರೆ ಎಂದು ಹೇಳಿದ. ಇದೋ ಬಂದೆನೆಂದು ಘನ ದಂಡನಾಯಕರಿಗೆ ತಿಳಿಸು ಎಂದು ಕ್ಯಾಪ್ಟನ್ ಉತ್ತರ ಕೊಟ್ಟ. ಈ ನಾಟಕದಿಂದ ದಂಡನಾಯಕ ತನ್ನ 50 ಮಂದಿ ಆಯುಧ ಪಾಣಿಗಳೊಡನೆ ಹತ್ತಿರದಲ್ಲೇ ಇದ್ದಾನೆಂಬ ಭಾವನೆ ಹುಟ್ಟಿತು. ನಮ್ಮ ಕೈಸರೆ ಸಿಕ್ಕಿದವರೆಲ್ಲರೂ ಸ್ವಂತ ಬುದ್ಧಿ ಇಲ್ಲದೆ ಮುಖಂಡರಿಬ್ಬರ ಹೇಳಿಕೆ ಮಾತಿಗೆ ಕಿವಿಗೊಟ್ಟವರಾಗಿದ್ದರು. ಈಗ ಅವರ ಮುಖಂಡರ ಗತಿ ಏನಾಗಿತ್ತೆಂದು ನೋಡಿದರು. ಆದ್ದರಿಂದ ಉಳಿದವರೊಡನೆ ಕ್ಯಾಪ್ಟನ್ ಬುದ್ಧಿವಂತಿಕೆಯಿಂದ ಮಾತನಾಡಿ ಅವರನ್ನೂ ನಮ್ಮ ಕಡೆಗೆ ಒಲಿಸಿಕೊಂಡರೆ ಮತ್ತು ಅವರು ನಮ್ಮ ಯೋಜನೆಗೆ ಬೆಂಬಲ ಕೊಡಲು ಒಪ್ಪುವಂತೆ ಮಾಡಿದರೆ ನಾನು ಹೂಡಬೇಕೆಂದಿದ್ದ ತಂತ್ರ ಸಿದ್ಧಿಸಿ ಹಡಗು ನಮ್ಮ ವಶವಾಗುವುದರಲ್ಲಿ ಸಂದೇಹವಿರಲಿಲ್ಲ. ಆದ್ದರಿಂದ ಕ್ಯಾಪ್ಟನ್ ಬಂದ ಕೂಡಲೇ ಅವನೊಡನೆ ಹಡಗನ್ನು ವಶಪಡಿಸಿಕೊಳ್ಳುವುದಕ್ಕೆ ನಾನು ಯೋಚಿಸಿದ್ದ ತಂತ್ರವನ್ನು ಪ್ರಸ್ತಾಪಿಸಿದೆ. ನನ್ನ ಯೋಚನೆ ಅವನಿಗೆ ಬಹಳ ಮೆಚ್ಚುಗೆಯಾಯಿತು. ದಂಗೆಕೋರರಿದ್ದ ಅವಸ್ಥೆಯಲ್ಲಿ ಕ್ಯಾಪ್ಟನ್ ಅವರನ್ನು ಒಲಿಸಿ ನಮ್ಮ ಸಹಾಯಕ್ಕೆ ಒಪ್ಪಿಸುವುದು ಕಷ್ಟವಾಗಿ ಕಾಣಲಿಲ್ಲ. ಅವರೆಲ್ಲ ಸುಲಭವಾಗಿ ಒಪ್ಪಿಕೊಳ್ಳುವರು ಎಂದು ನನಗೆ ನಂಬಿಕೆ ಇತ್ತು. ಮಾರನೆಯ ಬೆಳಗ್ಗೆ ತಂತ್ರವನ್ನು ಕಾರ್ಯರೂಪಕ್ಕೆ ತರುವ ಯೋಚನೆ ಮಾಡಿದೆ. ಆ ರಾತ್ರಿ ನಾವಿನ್ನೇನೂ ಮಾಡುವ ಹಾಗಿರಲಿಲ್ಲ.

ಮುಂಜಾಗ್ರತೆಗಾಗಿ ಕೈದಿಗಳನ್ನೆಲ್ಲ ಎರಡು ಕಡೆ ಬೇರೆ ಬೇರೆಯಾಗಿ ಇಡುವ ಯೋಚನೆಯನ್ನು ಮಾಡಿದೆವು. ಅಟ್ಕಿನ್ಸನ್ನು, ಸ್ವಲ್ಪ ಪುಂಡರೆನ್ನಿಸಿಕೊಂಡಿದ್ದ ಇನ್ನಿಬ್ಬರನ್ನು ಹಿಂಗಟ್ಟು ಮುರಿ ಕಟ್ಟಿಸಿ ಕ್ಯಾಪ್ಟನ್ನಿನ ಮತ್ತು ಇನ್ನಿಬ್ಬರ ಪಹರೆಯಲ್ಲಿ ನನ್ನ ಗವಿಯ ಕೋಟೆಗೆ ಕಳಿಸಿದೆ. ಉಳಿದವರನ್ನು ಶುಕ್ರಿ ಮತ್ತು ಬೇರೆ ಇಬ್ಬರ ಪಹರೆಯಲ್ಲಿ ನನ್ನ ಪರ್ಣಕುಟೀರದ ಬಳಿಗೆ ಕಳಿಸಿ ಅಲ್ಲಿ ಬೇಲಿಯ ಒಳಗೆ ಅವರನ್ನು ಬಂಧಿಸಿ ಸೆರೆ ಇಟ್ಟು ಬರುವಂತೆ ಹೇಳಿದೆ. ಅವರು ಅಲ್ಲಿಂದ ತಪ್ಪಿಸಿಕೊಂಡು ಬರಲು ಸುಲಭವಾಗಿರಲಿಲ್ಲ. ನಿರಾಯುಧರಾಗಿದ್ದ ಅವರಿಗೆ ಈ ದ್ವೀಪವೇ ಸೆರೆಮನೆಯಾಗಿತ್ತು. ಪುನಃ ಕೆಟ್ಟ ಆಲೋಚನೆ ಮಾಡಿ ಸಿಕ್ಕಿಬಿದ್ದರೆ ತಲೆ ಉಳಿಯುವುದಿಲ್ಲ ಎಂದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು.

0: ಕೇಳುಗರೆ, ಇದುವರೆಗೂ ಕೇಳಿದಿರಿ ಚಿಣ್ಣರ ಚಿಲಿಪಿಲಿ ಸರಣಿ ಕಾರ್ಯಕ್ರಮದಲ್ಲಿ ಡೇನಿಯಲ್ ಟಿಫೋ ಅವರ ರಾಬಿನ್ಸನ್ ಕ್ರೂಸೋ, ಅನುವಾದ ಆನಂದ ಅವರು, ಪ್ರಸ್ತುತಪಡಿಸಿದವರು ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: ಎಂಬಿಎ ಅಥವಾ ಎಂಸಿಎ ಮಾಡಬೇಕಾ? ಪಿಜಿಸಿಇಟಿ ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
1: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ ಪಿಜಿಸಿಇಟಿ ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮತ್ತು ಫ್ರೀ ಫುಡ್ ಕೂಡ.
0: ಜೂನ್ 8 ಮತ್ತು 9 ರಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ರವರೆಗೆ. ಈಗಲೇ ರಿಜಿಸ್ಟರ್ ಮಾಡಿ.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
2: ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಪ್ರಸಾರವಾಗಲಿದೆ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಭಾಗವಹಿಸುವವರು ಜೀವ ವೈವಿಧ್ಯ ಶಿಕ್ಷಣ ಮತ್ತು ಸಂಶೋಧನಾ ಪ್ರಯೋಗಾಲಯದ ಸಂಶೋಧಕರಾದ ಡಾಕ್ಟರ್ ನಂದಾ ಅಪ್ಪಾಜಿಯವರು ಮತ್ತು ಶಿವಮೊಗ್ಗ ವನಜನ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾದ ರಿಶಾಲಿ ನಿಕಮ್ ಅವರು ಹಾಗೂ ಅನ್ವಯಿಕ ರಂಗಶಾಸ್ತ್ರದ ತರಬೇತುದಾರರಾದ ನಾ ಶ್ರೀನಿವಾಸ ಪಾಪು ಅವರು. ಸಂದರ್ಶಕರು ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ನಮಸ್ಕಾರ ಶ್ರೋತೃಗಳೇ, ಇವತ್ತು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ನಮ್ಮ ಪ್ರಕೃತಿಯನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುವ ವಿಶ್ವ ಪರಿಸರ ದಿನದ ಪ್ರಸಕ್ತ ವರ್ಷದ 2026ರ ಥೀಮ್ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗೊಳಿಸುವುದು ಆಗಿದೆ. ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಎಂಬ ಹ್ಯಾಶ್ಟ್ಯಾಗ್ನೊಂದಿಗೆ ಇದನ್ನು ಜಾಗತಿಕವಾಗಿ ಪ್ರಚಾರ ಮಾಡಲಾಗ್ತಾ ಇದೆ. ಈ ವಿಶೇಷ ದಿನದಂದು ಪರಿಸರಕ್ಕೆ ಸಂಬಂಧಿಸಿದ ಒಂದು ವಿಶಿಷ್ಟ ವಿಷಯವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುತ್ತಾ ಇದ್ದೇವೆ. ಕಳೆ ನಿರ್ಮೂಲನೆಯಿಂದ ಅರಣ್ಯ ಸಂರಕ್ಷಣೆ, ಈ ವಿಷಯದ ಕುರಿತು ಚರ್ಚಿಸಲು ಇಂದು ನಮ್ಮ ಸ್ಟುಡಿಯೋಗೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿರುವಂತಹ ಡಾಕ್ಟರ್ ನಂದಾ ಅಪ್ಪಾಜಿ ಅವರು ಪರಿಸರ ವಿಜ್ಞಾನ ಮತ್ತು ಸಸ್ಯಶಾಸ್ತ್ರ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಒಬ್ಬ ಪ್ರಮುಖ ಭಾರತೀಯ ಜೀವ ವೈವಿಧ್ಯ ಸಂಶೋಧಕರಾಗಿದ್ದಾರೆ. ಸಸ್ಯಶಾಸ್ತ್ರದ ಪ್ರಮುಖ ವಿಭಾಗ ಫೆನಾಲಜಿ, ಸಸ್ಯಗಳ ಋತುಮಾನದ ಬದಲಾವಣೆಗಳ ಅಧ್ಯಯನ, ಇದರಲ್ಲಿ ಇವರು ತಜ್ಞರಾಗಿದ್ದಾರೆ. ಇನ್ನೊಬ್ಬರು ರಿಶಾಲಿ ನಿಕಮ್, ಇವರು ವನ ಜನ ಟ್ರಸ್ಟ್ ಶಿವಮೊಗ್ಗ ಅದರ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿದ್ದಾರೆ.

0: ಅರಣ್ಯ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನೊಬ್ಬರು ನಾ ಶ್ರೀನಿವಾಸ ಪಾಪು, ಇವರು ಅನ್ವಯಿಕ ರಂಗಶಾಸ್ತ್ರದ ತರಬೇತುದಾರರು. ಮೂರು ಜನಕ್ಕೂ ನಮ್ಮ ಜ್ಞಾನಧ್ವನಿ ರೇಡಿಯೋದ ಪರವಾಗಿ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
2: ನಮಸ್ಕಾರ.
1: ನಮಸ್ತೆ.
0: ಲಂಟಾನ ಮತ್ತೆ ತಂಗಡಿಯಂತಹ ಆಕ್ರಮಣಕಾರಿ ಕಳೆಗಳಿಂದ ಪಶ್ಚಿಮ ಘಟ್ಟದ ಅರಣ್ಯಗಳು ತುಂಬಾ ತೊಂದರೆಯನ್ನ ಅನುಭವಿಸ್ತಾ ಇದ್ದಾವೆ. ಇವುಗಳನ್ನ ನಿಯಂತ್ರಿಸಿ ಅದರಿಂದ ಇಂಧನ ತಯಾರಿಸಿ ಅರಣ್ಯವಾಸಿಗಳ ಬದುಕನ್ನು ಹಸನಗೊಳಿಸುವಂತಹ ಈ ಮೂರು ಸಾಧಕರಲ್ಲಿ ಡಾಕ್ಟರ್ ನಂದಾ ಅಪ್ಪಾಜಿ ಅವರನ್ನ ಕೇಳುವ. ನಮಸ್ಕಾರ ಸರ್.
1: ನಮಸ್ತೆ ಸರ್.
0: ನಿಮ್ಮ ಈ ವಿಶಿಷ್ಟವಾದ ಪ್ರಯಾಣ ಹೇಗೆ ಆರಂಭವಾಯಿತು? ಪರಿಸರ ರಕ್ಷಣೆ ಮತ್ತು ಸಾಮಾಜಿಕ ಕಲ್ಯಾಣ ಎರಡನ್ನೂ ಒಟ್ಟಿಗೆ ಜೋಡಿಸುವ ಆಲೋಚನೆ ನಿಮಗೆ ಹೇಗೆ ಬಂತು?
1: ಎಲ್ಲರಿಗೂ ನಮಸ್ತೆ. ನಾನು ಸಂಶೋಧನಾ ವಿದ್ಯಾರ್ಥಿಯಾಗಿ 2004 ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಶುರು ಮಾಡ್ತೀನಿ. ಆಗ ನನಗೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಎಕಾಲಜಿ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅವರಿಂದ ನನಗೆ ಫೆಲೋಶಿಪ್ ಇರುತ್ತೆ. ಸೊ ಅವಾಗ ನಮಗೆ ಭದ್ರಾ ಅಭಯಾರಣ್ಯದಲ್ಲಿರ್ತಕ್ಕಂಥ ಸಸ್ಯ ಸಂಪನ್ಮೂಲಗಳು ಏನೇನು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿರುತ್ತೆ. ಅದರಲ್ಲಿ ನಾನು ವಿಶೇಷವಾಗಿ ಫಿನಾಲಜಿ ಪದವನ್ನು ಆರಿಸ್ಕೊಳ್ತೀನಿ. ಫಿನಾಲಜಿ ಅಂತ ಹೇಳಿದ್ರೆ ದ ಸೈಕ್ಲಿಕ್ ಆ್ಯಂಡ್ ಸೀಸನಲ್ ಮೂಮೆಂಟ್ ಆಫ್ ಎ ಪ್ಲಾಂಟ್ ಅಂತ ಹೇಳ್ತೀವಿ. ಅಂದರೆ ಒಂದು ವರ್ಷದಲ್ಲಿ ಎಷ್ಟು ಸಮಯ ಒಂದು ಮರಗಳು ಎಲೆಗಾಗಿ, ಹೂವಿಗಾಗಿ, ಹಣ್ಣಿಗಾಗಿ ಸಮಯವನ್ನು ಕೊಡುತ್ತೆ ಅಂತೇಳಿ, ಮತ್ತು ಏನಾದರೂ ವ್ಯತ್ಯಾಸ ಆದರೆ, ವಾತಾವರಣದಲ್ಲಿ ವ್ಯತ್ಯಾಸ ಆದರೆ ಆ ವ್ಯತ್ಯಾಸವನ್ನು ಸಸ್ಯಗಳಲ್ಲಿ, ಅಂದರೆ ನಾವು ಅಧ್ಯಯನ ಮಾಡ್ತಿರ್ತಕ್ಕಂಥ ಮರಗಳಲ್ಲಿ ಕಂಡುಬರುತ್ತೆ. ಇದನ್ನು ಸರಳವಾಗಿ ಹೇಳೋದಾದರೆ ಫಿನಾಲಜಿ ಈಸ್ ಎ ಇಂಡಿಕೇಟರ್ ಆಫ್ ಕ್ಲೈಮೇಟ್ ಚೇಂಜ್. ಅಂದರೆ ನಾವು ಈಗ ಚರ್ಚೆಯಲ್ಲಿರ್ತಕ್ಕಂಥ ವಿಷಯದಲ್ಲಿ ಹವಾಮಾನ ಬದಲಾವಣೆ ಅಂತ ಹೇಳ್ತೀವಿ. ಹವಾಮಾನ ಬದಲಾವಣೆನ ನಾವು ಯಾವ ರೀತಿ ನೋಡ್ಬೋದು, ಹವಾಮಾನ ಬದಲಾವಣೆನ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಪ್ರಯೋಗಾಲಯವಿಲ್ಲದೇನೂ ಸಹ ನೋಡ್ಬೋದಾ ಅಂತ ನೋಡಿದ್ರೆ, ಫಿನಾಲಜಿ ಸಬ್ಜೆಕ್ಟಿಂದ ಮರಗಳಲ್ಲಾಗ್ತಕ್ಕಂಥ ಬದಲಾವಣೆಯಿಂದ ಹವಾಮಾನ ಬದಲಾವಣೆ ಯಾವ ಮಟ್ಟದಲ್ಲಿ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಬೋದು.
0: ಈ ಅರಣ್ಯದಲ್ಲಿ ಲಂಟಾನ ಮತ್ತು ತಂಗಡಿ, ಅದು ಬೇರೆ ದೇಶದಿಂದ ಬಂದಂಥ ಕಳೆಗಳು, ಇವು ನಮ್ಮ ಅರಣ್ಯಗಳ ಜೀವ ವೈವಿಧ್ಯತೆಗೆ ಹೇಗೆ ಮಾರಕ ಆಗಿದ್ದಾವೆ? ಇವುಗಳನ್ನು ಸಂಪೂರ್ಣವಾಗಿ ಮೂಲೋತ್ಪಾಟನೆ, ಅಂದರೆ ಬೇರು ಸಮೇತ ಕಿತ್ತಾಕುವಂಥದ್ದು, ಈ ರೀತಿ ಮಾಡೋದು ಯಾಕೆ ಮುಖ್ಯ?
1: ಉದಾಹರಣೆಗೆ ಇವಾಗ ನಾವು ಪ್ರತಿನಿತ್ಯ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಪ್ರಾಣಿ ಮತ್ತು ಮಾನವನ ನಡುವೆ ಸಂಘರ್ಷ ಅಂತೇಳಿ. ಯಾಕೆ ಕಾಡು ಪ್ರಾಣಿಗಳು ಕಾಡಿನಿಂದ ಊರುಗಳಿಗೆ ವಲಸೆ ಬರುತ್ತೆ? ಅವರು ಮುಖ್ಯವಾಗಿ ಅವ್ರಿಗೆ ಆಹಾರದ ಕೊರತೆ ಆಗಿದೆ. ಆಹಾರದ ಕೊರತೆ ಅಂತೇಳಿದ್ರೆ ಏನನ್ನು ಅವ್ರು ತಿಂತಾರೆ ಅಂತೇಳಿ, ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಅವರಿಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಅಲ್ಲಿ ಲಭ್ಯತೆ ಇದೆ ಅಂತೇಳಿದ್ರೆ ಅವರು ವಲಸೆ ಬರೋದಿಲ್ಲ. ಅವರು ಹೊರಗಡೆ ಬರ್ತಾ ಇದ್ದಾರೆ ಅಂದರೆ ಅರಣ್ಯದಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಹಾರ ಕೊರತೆ ಆಗಿದೆ ಅಂತ ಅರ್ಥ. ಸೊ ಈ ಕೊರತೆ ಯಾವ ರೀತಿ ಆಗಿದೆ ಅಂತ ಒಂದು ಪ್ರಶ್ನೆಯನ್ನು ತಗೊಂಡು ನಾವು ಅರಣ್ಯಗಳಲ್ಲಿ ಅಧ್ಯಯನ ಮಾಡಿದಾಗ, ಸುಮಾರು ರಿಪೋರ್ಟಲ್ಲಿ 40% ಆಫ್ ಫಾರೆಸ್ಟ್ ಹ್ಯಾಸ್ ಬೀನ್ ಕವರ್ಡ್ ಬೈ ಲಂಟಾನಾ ಅಂತ ಹೇಳ್ತಾರೆ. ಆದರೆ ಮುಖ್ಯವಾಗಿ ನೋಡಿದ್ರೆ 80-90% ಕವರ್ ಆಗಿದೆ. ಯಾಕಂದರೆ ಕೆಳಗಡೆ ಇರ್ತಕ್ಕಂಥ ನಾವು ಏನು ಕಿರು ಸಸ್ಯಗಳು ಅಂತ ಏನು ಹೇಳ್ತೀವಿ, ಅಂಡರ್ಸ್ಟೋರಿ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ಅದು ಯಾವುದು ಕಣ್ಣಕ್ಕೆ ಕಾಣಿಸ್ತಾ ಇಲ್ಲ. ಎಲ್ಲೆಲ್ಲಿ ಲಂಟಾನಾ ಬೆಳೆಯುತ್ತೆ ಅಲ್ಲಿ ನಮಗೆ ಕೆಳಗೆ ಹುಲ್ಲು ಸಹ ಕಂಡುಬರೋದಿಲ್ಲ. ಮುಖ್ಯವಾಗಿ ಅದರದ ನಿರ್ಮೂಲನೆ ಆಗಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಇನ್ನು ಅನಿಮಲ್ಸಲ್ಲಿ ಮುಖ್ಯವಾಗಿ ಮೆಗಾ ಆರ್ಬಿವರ್ಸ್ ಅಂತ ಹೇಳ್ತೀವಿ ಎಲಿಫೆಂಟನ್ನು, ದೆನ್ ಫೀಡ್ ನಿಯರ್ಲಿ 250 kg, ಅಂದರೆ 250 kg ಅವರಿಗೆ ದಿನಕ್ಕೆ ಆಹಾರ ಬೇಕು. ಸೊ ಈ ಬೇಸಿಗೆ ಸಮಯದಲ್ಲಿ ಯಾವಾಗ ಲಂಟಾನ ಒಣಗೋಗಿರುತ್ತೆ ಆ ಸಮಯದಲ್ಲಿ ಕೆಳಗಡೆ ಹುಲ್ಲುಗಳು ಕಂಡು ಬರಲ್ಲ ಮತ್ತು ಕಿರು ಸಸ್ಯಗಳು ಕಂಡು ಬರೋದಿಲ್ಲ. ಅಂಥ ಸಸ್ಯಗಳು ಇಲ್ಲದೇ ಇರೋ ಕಾರಣದಿಂದ ಏನು ಮಾಡ್ತಾರೆ, ದೇ ರಾಬ್ ದ ಕ್ರಾಪ್ಸ್ ಅಂತ ಹೇಳಿದ್ರೆ ಅಲ್ಲಿಂದ ಊರಿಂದ ಹೊರಗಡೆ ಬರ್ತಾರೆ, ಕಾಡಿಂದ ಹೊರಗಡೆ ಬರ್ತಾರೆ. ಊರಲ್ಲಿರ್ತಕ್ಕಂಥ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇರುತ್ತೆ, ಅಲ್ಲಿ ಆಹಾರಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಹೆಚ್ಚಿನ ಸಮಯ ಅವರು ಅಗ್ರಿಕಲ್ಚರ್ ಏರಿಯಾ ಇಲ್ಲಿರುತ್ತೆ, ಅಲ್ಲೇ ಅವ್ರ ಸಮಯನ ಕಳೀತಾ ಇರ್ತಾರೆ. ಇದ್ರ ಹಿನ್ನೆಲೆ ಏನು ಅಂತ ನೋಡಿದಾಗ, ಅವ್ರಿಗೆ ಸರಿಯಾದ ಸಮಯದಲ್ಲಿ ಆಹಾರ ಸಿಗ್ತಾ ಇಲ್ಲ. ಈ ಆಹಾರ ಸಿಗದೇ ಇರತಕ್ಕಂಥ ಕಾಡಲ್ಲಿ ಈ ರೀತಿ ತೊಂದರೆ ಏನು ಅಂತ ನೋಡಿದಾಗ, ಮುಖ್ಯವಾಗಿ ಲಂಟಾನ ಮತ್ತು ಅದು ಯಥೇಚ್ಛವಾಗಿ ಬೆಳೀತಕ್ಕಂಥ ಇನ್ನೊಂದು ಮರ ಏನಂತ ಹೇಳಿದ್ರೆ ಸೆನ್ನಾ ಸ್ಪೆಕ್ಟಾಬಿಲಿಸ್ ಅಂತೇಳಿ, ಇದನ್ನು ತಂಗಡಿ ಅಂತಲೂ ಕರೀತಾರೆ, ಸೀಮೆ ತಂಗಡಿ ಅಂತಲೂ ಕರೀತಾರೆ. ಸೀಮೆ ತಂಗಡಿ ಅಂತೇಳಿದ್ರೆ ಇನ್ನೊಂದಿದೆ, ಕ್ಯಾಶಿಯಾ ಸಿಯಾಮಿಯಾ ಅಂತೇಳಿ, ಇದು ಕ್ಯಾಶಿಯಾ ಸ್ಪೆಕ್ಟಾಬಿಲಿಸ್ ಅಂತೇಳಿ. ಸೊ ಇದು ಸೆನ್ನಾ ಸ್ಪೆಕ್ಟಾಬಿಲಿಸ್. ಈ ಸೆನ್ನಾ ಸ್ಪೆಕ್ಟಾಬಿಲಿಸ್ ಯಾವ ರೀತಿ ಕವರ್ ಆಗಿದೆ ಅಂತ ಹೇಳಿದ್ರೆ, ಫಾರೆಸ್ಟ್ ಏರಿಯಾ ಎಲ್ಲೆಲ್ಲಿ ನೀರಿನ ಪ್ರಮಾಣ ಚೆನ್ನಾಗಿರುತ್ತೆ, ಅಂದರೆ ಸಣ್ಣ ಸಣ್ಣ ನೀರು ಹರಿತಕ್ಕಂಥ ಜಾಗ ಎಲ್ಲಿರುತ್ತೆ ಅಲ್ಲಿ ಯಥೇಚ್ಛವಾಗಿ ಕಂಡುಬರುತ್ತೆ. ಈ ಥರ ಬೆಳೀತಾ ಇರೋದ್ರಿಂದ ಏನಾಗುತ್ತೆ, ಅಲ್ಲೂ ಸಹ ಅಂಡರ್ ಸ್ಟೋರಿ ಕೆಳಗಡೆ ಇರ್ತಕ್ಕಂಥ ಸಸ್ಯ ಕಿರು ಸಸ್ಯಗಳು ಕಣ್ಮರೆ ಆಗಿದೆ. ಸೊ ಇದನ್ನು ನಿರ್ಮೂಲನೆ ಮಾಡಬೇಕಂದ್ರೆ ಮೇಲ್ಗಡೆ, ಅಂದರೆ ಗಿಡನ ಕಡಿಯೋದ್ರಿಂದ ಅಥವಾ ಬ್ರಾಂಚಸ್ನ ಟಾಪ್ ಮಾಡೋದ್ರಿಂದ ಯಾವುದೇ ರೀತಿಯ ನಿರ್ಮೂಲನೆ ಕೆಲಸ ಆಗೋದಿಲ್ಲ. ಮತ್ತೆ ಮುಂದಿನ ಸರಿ ಮಳೆ ಸಿಕ್ಕಿದಾಗ ಮತ್ತೆ ಅದು ಸೇಮ್ ನುಗ್ಗೆಕಾಯಿ ಮರದ ಥರನೇ ಏನಾಗುತ್ತೆ, ಮತ್ತೆ ಚಿಗರಕ್ಕೆ ಶುರು ಆಗುತ್ತೆ ಮತ್ತೆ ಬೆಳಿಲಿಕ್ಕೆ ಶುರು ಆಗುತ್ತೆ. ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತೇಳಿದ್ರೆ ಬೇರಿಂದನೇ ಅದನ್ನು ಅಪ್ರೂಟ್ ಮಾಡಬೇಕಂದ್ರೆ ರೂಟಿಂದನೇ ಅಪ್ರೂಟ್ ಮಾಡಬೇಕಾಗುತ್ತೆ. ಅಪ್ರೂಟ್ ಮಾಡಿದ ನಂತರ ಅಲ್ಲಿ ಯಾವ ಸಸ್ಯವರ್ಗಗಳು ಈಗಾಗಲೇ ಇದೇ ಕಾಡುಗಳಲ್ಲಿ ಅಂತ ನೋಡಿ ಅಂಥ ಸಸ್ಯಗಳನ್ನ ನಾವು ಮತ್ತೆ ಮತ್ತೆ ಅಲ್ಲಿ ಕೊಡಬೇಕಾಗುತ್ತೆ, ಇಲ್ಲಾಂದರೆ ಅಬ್ಸರ್ವೇಷನ್ ಕಂಟಿನ್ಯೂಟಿ ಮಾಡಬೇಕಾಗತ್ತೆ. ಇದನ್ನು ನಾವು ರಿಸ್ಟೋರೇಷನ್ ಅಂತ ಹೇಳ್ತೀವಿ, ಅಂದರೆ ಪುನರ್ಸ್ಥಾಪನೆ ಅಂತೇಳಿ, ಅರಣ್ಯ ಪುನರ್ಸ್ಥಾಪನೆ ಅಂತೇಳಿ. ಪುನರ್ಸ್ಥಾಪನೆ ಅಂತೇಳಿದ್ರೆ ಯಾವ ರೀತಿ ಅರಣ್ಯ ಇತ್ತು ಅದನ್ನು ಮತ್ತೆ ಪುನಃ ಪಡ್ಕೊಳ್ಳುವ ಒಂದು ಪ್ರಯತ್ನ.
0: ಇದುವರೆಗೇನು ಕೆಲಸ ಆಗಿರ್ಲಿಲ್ವಾ ಅಷ್ಟೊಂದು ಬೆಳ್ಕೊಳ್ಳಿಕ್ಕೆ, 80%ನಷ್ಟು ಬೆಳ್ಕೊಳ್ಳೋದಕ್ಕೆ ಕಾರಣ ಏನು?
1: ಇದು ಒಳ್ಳೆ ಪ್ರಶ್ನೆ. ಇದು ಸುಮಾರು 40 ವರ್ಷದಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ ಅಂತೇಳಿದ್ರೆ, ಎಲ್ಲೆಲ್ಲಿ ಫಾರೆಸ್ಟ್ ಏರಿಯಾ ಇರುತ್ತೆ ಅಲ್ಲೆಲ್ಲಿ ಅಡ್ಜಸ್ಟೆಂಟ್ ಅಲ್ಲಿ ಎಲ್ಲಿ ವಿಲೇಜಸ್ ಇರ್ತಾರೆ, ವಿಲೇಜ್ ಡ್ವೆಲ್ಲರ್ಸ್ ಇರ್ತಾರೆ ಅಥವಾ ಅರಣ್ಯದಲ್ಲಿ ವಾಸ ಇರ್ತಕ್ಕಂಥವ್ರಿಗೆ

0: ಮೀಟ್ ದರ್ ಡೊಮೆಸ್ಟಿಕ್ ನೀಡ್ಸ್, ಅಂದ್ರೆ ಅವರಿಗೆ ಇಂಧನದ ಪ್ರಾಮುಖ್ಯತೆ ಏನಿದೆ ಅದಕ್ಕಾಗಿ ಅವರು ಅರಣ್ಯದ ಮೇಲೆ ಡಿಪೆಂಡ್ ಆಗೋದು ಬೇಡ, ಹಾಗಾಗಿ ಅವರಿಗೆ ಬೇಗ ಬೇಗ ಬೆಳೀತಕ್ಕಂಥ ಸಸ್ಯಗಳಲ್ಲಿ ಇದು ಒಂದು ಸಸ್ಯ ಅಂತ ಗುರುತಿಸಿ ಇದನ್ನ ಕಲ್ಟಿವೇಟ್ ಮಾಡ್ತಾರೆ. ಸೊ ಮತ್ತೆ ಎಲ್ಲಿ ಫಾಲೋ ಲ್ಯಾಂಡ್ ಅಂತ ಇರುತ್ತೆ, ಅಂದ್ರೆ ಖಾಲಿ ಬೇಕಿರ್ತಕ್ಕಂಥ ಲ್ಯಾಂಡು ಅಥವಾ ಡಿಗ್ರೇಡೆಡ್ ಲ್ಯಾಂಡು ಅಂತ ಖಾಲಿ ಇರ್ತಕ್ಕಂಥ ಜಾಗಗಳಲ್ಲಿ ಅಂತ ಜಾಗಗಳಲ್ಲಿ ಈ ಗಿಡಗಳನ್ನ ಉಳಿಸ್ಲಿ ಬೆಳೆಸ್ಬೇಕು. ಅಂದ್ರೆ ಫಾರೆಸ್ಟ್ ಏರಿಯಾನ ನಾವು ಮುಖ್ಯವಾಗಿ ಅವ್ರದ್ದು ಉದ್ದೇಶ ಇದ್ದಿದ್ದು ಡೊಮೆಸ್ಟಿಕ್ ನೀಡ್ಸ್ನ ಫುಲ್ಫಿಲ್ ಮಾಡ್ಬೇಕಂತ ಒಂದು, ಇನ್ನೊಂದು ಸಾಯಿಲ್ ಎರೋಷನ್ ನ ಮಿನಿಮೈಸ್ ಮಾಡ್ಬೇಕು ಅಂತೇಳಿ. ಸೊ ಒಬ್ರಿಗೆ ಸಹಾಯ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅರಣ್ಯಕ್ಕೆ ಅದು ತೊಂದರೆ ಆದ ರೀತಿಯಲ್ಲಿ ಸುಮಾರು ಇವಾಗ ನಾವು ಯಾವ ಸಸ್ಯಗಳನ್ನ ನಿರ್ಮೂಲನ ಮಾಡ್ಬೇಕಂತ ಇದೀವೋ ಅದು ಸುಮಾರು 30-40 ವರ್ಷ ಹಿಂದೆ ಪ್ಲಾಂಟೆಡ್ ಟ್ರೀಸ್. ಲಂಟಾನಾ ಅಲ್ಲ, ಸೆನ್ನಾ ಸ್ಪೆಕ್ಟಾಬಿಲಿಸ್ ಅಂತ ಹೇಳಿದೆ ಅದು. ಲಂಟಾನಾ
1: 200 ಇಯರ್ಸ್
0: ಸ್ಪ್ರೆಡ್ ಆಗಿರ್ತಕ್ಕಂಥದ್ದು. ಅದು ಕೆಲವೊಂದು ಮಲ್ಬಾರ್ ಜೈಂಟ್ ಸ್ಕ್ವಿರಿಲ್ ಮತ್ತೆ ಕೆಲವೊಂದು ಸಸ್ಯಗಳನ್ನ ತಿಂತಕ್ಕಂಥ ಹಣ್ಣುಗಳನ್ನ ತಿಂತಕ್ಕಂಥ ಪ್ರಾಣಿಗಳಿಂದ ಸಹ ಸ್ಪ್ರೆಡ್ ಆಗಿದೆ, ಮತ್ತೆ ನ್ಯಾಚುರಲಿ ಅದು ಸ್ಪ್ರೆಡ್ ಆಗುತ್ತೆ ಅದು. ಸೊ ಲಂಟಾನದ ಒಂದು ಬುಷ್ ಇತ್ತು, ಫ್ರೂಟ್ ಅನ್ನ ಒಂದು ಅನಿಮಲ್ ಬರ್ಡ್ಸ್ ಫೀಡ್ ಮಾಡ್ತಾ ಫೀಡ್ ಮಾಡ್ತಾ ಇದ್ರೆ ಮಲ್ಟಿಪ್ಲೈ ಆಗಿ ಮಲ್ಟಿಪ್ಲೈ ಆಗಿ ಏರಿಯಾ ಫುಲ್ ಕವರ್ ಆಗಿರುತ್ತೆ.
1: ನೀವು ಕಳೆಗಳಿಂದ ಫೀಲ್ಡ್ ಬ್ರಿಕ್ಸ್ ಕೂಡ ತಯಾರಿಸ್ತೀರಾ ಅಂತ ಹೇಳಿ ಕೇಳಿದೆ. ಈ ಫೀಲ್ ಬ್ರಿಕ್ಸ್ ಯಾಕೆ ಮಾಡಬೇಕು? ಅವರೇ ಅರಣ್ಯವಾಸಿಗಳೇ ತಮ್ಮ ಫೀಲ್ ನೀಡ್ಸ್ಗೆ ಅದನ್ನು ಬಳಸ್ಬೋದಲ್ಲ
2: ಸರ್? ಇದು ಆಕ್ಚುಲಿ ವಾಸ್ಟ್ ಇದೆ. ನಾವೀಗ ರಿಮೂವ್ ಮಾಡಿದ ಮೇಲೆ ಬಯೋಮಾಸ್ ಮೆಟೀರಿಯಲ್ ಏನಿದೆ ವಾಸ್ಟ್ ಇದೆ, ಅದು ಇಟ್ಸ್ ನಾಟ್ ದ್ಯಾಟ್ ಈಸಿ ಟು ಡಿಸ್ಪೋಸ್. ಅದಕ್ಕೆ ನಾವು ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಟೇಕ್ ದ್ಯಾಟ್ ಔಟ್ ಆಫ್ ದ ಫಾರೆಸ್ಟ್. ಸೊ ಅದು ಜಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಬಿಕಾಸ್ ಅವ್ರಿಗೆ ಬೇರೆ ಬಹಳಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರೋದಕ್ಕೆ ಅವ್ರಿಗೆ ಈ ಕಡೆ ಜಾಸ್ತಿ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ದಟ್ಸ್ ವೈ ವಿ ಆರ್ ಕಮಿಂಗ್ ಇನ್ ದ ಪಿಕ್ಚರ್. ಸೊ ಬೇಸಿಕಲಿ ನಾವೇನ್ ಮಾಡ್ತಾ ಇದ್ದೀವಿ ಅದನ್ನ, ಅಂಡ್ ಮೋರ್ ಓವರ್ ನಾವು ಅದು ಹಂಗೆ ಫಾರೆಸ್ಟ್ ನಲ್ಲಿ ಬಿಡಕ್ಕೂ ಆಗಲ್ಲ, ಅಗೇನ್ ಫಾರೆಸ್ಟ್ ಫೈರ್ಸ್ ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಕ್ವಾಂಟಿಟಿ ವಾಸ್ಟ್ ಇರೋದಕ್ಕೆ ವಿ ಹ್ಯಾವ್ ಟು ಗೆಟ್ ಇಟ್ ಔಟ್ ಆಫ್ ದ ಫಾರೆಸ್ಟ್ ಅಂಡ್ ಕನ್ವರ್ಟ್ ಇಟ್ ಇನ್ ಟು ಬ್ರಿಕೆಟ್ಸ್. ದಟ್ಸ್ ದ ಓನ್ಲಿ ವೇ ಸರ್. ಯಾಕಂದ್ರೆ ನೀವು ಬೇರೆ ಯಾವ ಯೂಸ್ಗೂ ಕೊಟ್ರೇನು ಅಲ್ಲಿ ವೆರಿ ಮಿನಿಮಲ್ ರಿಕ್ವೈರ್ಮೆಂಟ್ ಇರಬಹುದು, ಬಟ್ ಇದು ಟನೇಜ್ ಲೆಕ್ಕನಲ್ಲಿ ನೋಡಿದ್ರೆ ಅಲ್ಟಿಮೇಟ್ಲಿ ವಿ ಹ್ಯಾವ್ ಟು ಕನ್ವರ್ಟ್ ದಟ್ ಇನ್ ಟು ಬ್ರಿಕೆಟ್ಸ್. ಸೊ ದಟ್ಸ್ ದ ಮೇನ್.
1: ಈ ಬ್ರಿಕೆಟ್ಸ್ ತಯಾರಿಸೋ ತಂತ್ರಜ್ಞಾನದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
2: ಎಸ್ ಸರ್, ಎಸ್. ಫಸ್ಟ್ಲಿ ಈಗ ನಾವು ವಿತ್ ರೂಟ್ ಅಪ್ರೂಟ್ ಮಾಡ್ತೀವಿ ಫಾರೆಸ್ಟ್ಲಿಂದ, ಆಮೇಲೆ ವಿ ಆಕ್ಚುಲಿ ಟೇಕ್ ಇಟ್ ಔಟ್ ಆಫ್ ದ ಫಾರೆಸ್ಟ್. ಅಲ್ಲಿ ನಾವು ಸಾಡಸ್ಟ್ ಪ್ರೊಡ್ಯೂಸರ್ ಅಂತ ಇದೆ, ನಾವಾಗೆ ಮ್ಯಾನುಫ್ಯಾಕ್ಚರ್ ಮಾಡಿರೋದು, ಅದು ಇನ್ಹೌಸ್ ಮಷಿನರಿ ಇದೆ ST5T ಅಂತ. ಸೊ ಅದನ್ನ ಯೂಸ್ ಮಾಡಿಕೊಂಡು ವಿ ಕನ್ವರ್ಟ್ ದ ಲಾಗ್ಸ್, ವುಡ್ ಲಾಗ್ಸ್ ಏನಿದೆ ಈಗ ಸೆನ್ನಾ ಸ್ಪೆಕ್ಟಾಬಿಲಿಸ್, ಅದು ನಮಗೆ ವುಡ್ ಲಾಗ್ಸ್ ರೂಪದಲ್ಲಿ ಸಿಗೋದು. ಸೊ ವಿ ಕನ್ವರ್ಟ್ ದಟ್ ಇನ್ ಟು ಸಾಡಸ್ಟ್. ಅಂದ್ರೆ ಫರ್ದರ್ ಲಾಗ್ಸ್ನ ನಾವು ಚಿಪ್ ಮಾಡ್ತೀವಿ ಪರ್ಟಿಕ್ಯುಲರ್ ಸೈಜ್ ನಲ್ಲಿ, ಸಮ್ ಸ್ಮಾಲ್ MM ಸೈಜ್ ನಲ್ಲಿ ನಾವು ಚಿಪ್ ಮಾಡ್ತೀವಿ. ಸೊ ವೆನ್ ದಟ್ ಈಸ್ ಕನ್ವರ್ಟೆಡ್ ಇನ್ ಟು ಸಾಡಸ್ಟ್, ನೆಕ್ಸ್ಟ್ ಪ್ರೊಸೆಸ್ ಬಂದು ಈಗ ಇನ್ ಕೇಸ್ ಅದ್ರೊಳಗೆ ಜಾಸ್ತಿ ಮಾಯಿಶ್ಚರ್ ಇದ್ರೆ, ಸೊ ನಾವು ಮಾಯಿಶ್ಚರ್ನ ತೆಗಿತೀವಿ. ಐ ಮೀನ್ ಲೈಕ್ ಇನ್ ಕೇಸ್, ಯಾಕಂದ್ರೆ ಮಾಯಿಶ್ಚರ್ ಜಾಸ್ತಿ ಇದ್ರೆ ಸೊ ಬ್ರಿಕೆಟ್ಸ್ ಕ್ವಾಲಿಟಿ ಚೆನ್ನಾಗಿ ಬರಲ್ಲ. ಐ ಮೀನ್ ಲೈಕ್ ಅದ್ರದ್ದು ಇಂಧನ ಕೆಪಾಸಿಟಿ ಏನಂತೀವಿ, ಬರ್ನಿಂಗ್ ಕೆಪಾಸಿಟಿ, ಅದು ಚೆನ್ನಾಗಿರಲ್ಲ. ಸೊ ದಟ್ಸ್ ವೈ ವಿ ರಿಮೂವ್ ದ ಮಾಯಿಶ್ಚರ್ ಕಂಟೆಂಟ್ ಸಮ್ ಎಕ್ಸ್ಟೆಂಟ್. 7% ತನಕ ಮಾಯಿಶ್ಚರ್ ಕಂಟೆಂಟ್ ಇಡ್ತೀವಿ, ಅಂಡ್ ದೆನ್ ಫರ್ದರ್ ವಿ ಪುಷ್ ಇಟ್ ಇನ್ ಟು ಬ್ರಿಕೆಟಿಂಗ್ ಮಷೀನ್ ಅಂತ. ಬ್ರಿಕೆಟಿಂಗ್ ಮಷೀನ್ ಇಸ್ ನಥಿಂಗ್ ಬಟ್ ಇದೇನು ಸಾಡಸ್ಟ್ ಇದೆ ಅದನ್ನ ಅದು ಬೇಸಿಕ್ಲಿ ಕಂಪ್ರೆಸ್ ಮಾಡುತ್ತೆ, ಒಂದು ಪ್ರೆಷರ್ನಲ್ಲಿ ಇಟ್ ಕಂಪ್ರೆಸಸ್ ದ ಸಾಡಸ್ಟ್. ಸೊ ವೆನ್ ದಿಸ್ ಬಯೋಮಾಸ್ ಇಸ್ ಕಂಪ್ರೆಸ್ಡ್, ಅದರೊಳಗಿಂದು ಗಮಿ ಏಜೆಂಟ್ ಅಂತ ಹೇಳ್ಬೋದು, ಲಿಗ್ನಿನ್ ಅಂತ ಹೇಳ್ತಾರೆ ಪ್ಲಾಂಟ್ ಮೆಟೀರಿಯಲ್, ಸೊ ಅದು ಯೂಸ್ ಔಟ್ ಆಗುತ್ತೆ. ಸೊ ದಟ್ ಆಕ್ಟ್ಸ್ ಆಸ್ ಅ ಬೈಂಡಿಂಗ್ ಏಜೆಂಟ್. ಸೊ ದೆನ್ ಬಿಕಾಸ್ ಆಫ್ ದಟ್ ಬೈಂಡಿಂಗ್ ಏಜೆಂಟ್ ದಿಸ್ ಸಾಡಸ್ಟ್ ಇಸ್ ಕನ್ವರ್ಟೆಡ್ ಇನ್ ಟು ಬ್ರಿಕ್ಸ್. ನಾವು ಈಗ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ಏನು ಕನ್ವರ್ಟ್ ಮಾಡ್ತೀವಿ ದಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಅ ಬ್ರಿಕೆಟ್ಸ್. ಆಮೇಲೆ ಇದ್ರೊಳಗೆ ಪೆಲೆಟ್ಸ್ ಅಂತಾನು ಇರುತ್ತೆ ಫರ್ದರ್. ಈಗ ನಿಮ್ಮ ಫರ್ನೆಸಸ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಬೇಸ್ಡ್ ಆನ್ ದಟ್ ನಾವು ಫರ್ದರ್ ಈ ಬ್ರಿಕೆಟ್ಸ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಇದು ಹೋಲ್ ಪ್ರೊಸೆಸ್. ಫಸ್ಟ್ ಯು ಹ್ಯಾವ್ ಟು ಕನ್ವರ್ಟ್ ದಟ್ ಇನ್ ಟು ಸಾಡಸ್ಟ್, ರಿಮೂವ್ ದ ನೆಸೆಸರಿ ಮಾಯಿಶ್ಚರ್ ಕಂಟೆಂಟ್, ಆ್ಯಂಡ್ ದೆನ್ ಫರ್ದರ್ ಬ್ರಿಕೆಟ್ಸ್ನಲ್ಲಿ ಕನ್ವರ್ಟ್ ಮಾಡಬೇಕು. ಇಟ್ಸ್ ಅ ಟಿಡಿಯಸ್ ಪ್ರೊಸೆಸ್ ಸರ್, ಬಟ್ ವಿ ಇಲ್ಲ ಸರ್ ಅಲ್ಲಿ ಅಂದ್ರೆ ಫಾರೆಸ್ಟ್ ನಲ್ಲಿ ಮಾಡೋದು ಕಷ್ಟ. ಬಟ್ ಸ್ಟಿಲ್
1: ಫಾರೆಸ್ಟ್ ಅಂತಂದ್ರೆ ಈಗ ಯಾವ್ದೊಂದು ಈ ಫ್ಯಾಕ್ಟರಿ ಹಾಕ್ಬೇಕಾದ್ರೆ ಎಲ್ಲ ಒಂದು ಸಿಟಿ ಅಲ್ಲೋ ಅಥವಾ ಇನ್ನೆಲ್ಲೋ ಇರುತ್ತೆ, ಅಲ್ಲಿಂದ ತುಂಬಾ ದೂರದಿಂದ ತಂದು ಇಲ್ಲಿಗೆ ಫೀಡ್ ಮಾಡ್ಬೇಕಾಗತ್ತೆ. ಅದ್ರ ಬದ್ಲಿ ಅಲ್ಲಲ್ಲೇ ಒಂದೊಂದು ತಾಲೂಕ್ನಲ್ಲೋ ಅಥವಾ ಇನ್ನು
2: ಅಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ ಲೈಕ್ ಮೆಟೀರಿಯಲ್ ಸ್ಟೋರ್ ಮಾಡೋ ಜಾಗ ಮಾಡ್ಕೋಬಹುದು, ಅಲ್ಲಿ ಪ್ರೊಸೆಸ್ ಮಾಡಬಹುದು, ಸಾಡಸ್ಟ್ ತನಕ ಅಲ್ಲಿ ಮಾಡಬಹುದು. ಬಟ್ ಎಲ್ಲಾ ಕಡೆನೂ ಫ್ಯಾಕ್ಟ್ರಿ ಹಾಕಕ್ ಆಗಲ್ಲ ಸರ್, ಇಟ್ಸ್ ಎ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಸೊ ನಾವು ಒಂದು ಹಬ್ ಅಂಡ್ ಸ್ಪೋಕ್ ತರ ಒಂದು ಹಬ್ ಮಾಡಿಕೊಂಡು ಈ ಸ್ಪೋಕ್ಸ್ ಈ

0: ಈ ಕಲ್ಲಿದ್ದಲು ಮತ್ತೆ ಸೌದೆ ಯೂಸ್ ಮಾಡ್ತಾರೆ, ಅದಕ್ಕೆ ಹೋಲಿಸಿದ್ರೆ ಇದರ ಬಳಕೆಯಿಂದ ಪರಿಸರಕ್ಕೆ ಏನಾದರೂ ಲಾಭ ಉಂಟಾ ಅದಕ್ಕೆ ಹೋಲಿಸಿದ್ರೆ?
1: ಯೆಸ್ ಸರ್, ದಿಸ್ ಇಸ್ ಆಕ್ಚುಲಿ ಎ ಗ್ರೀನ್ ಫ್ಯೂಲ್ ಓನ್ಲಿ, ದಿಸ್ ಇಸ್ ಆಕ್ಚುಲಿ ಎ ಫ್ಯೂಚರ್ ಫ್ಯೂಲ್ ಓನ್ಲಿ. ಆಮೇಲೆ ಗವರ್ಮೆಂಟು ಈ ಭಾಳಷ್ಟು ಇದಕ್ಕೆ ಅಂದ್ರೆ ದೇ ಆರ್ ಆಕ್ಚುಲಿ ಕೈಂಡ್ ಆಫ್ ಟೆಲಿಂಗ್ ಪೀಪಲ್ ಟು ಗೋ ಫಾರ್ ಗ್ರೀನ್ ಫ್ಯೂಲ್, ಬಯೋಮಾಸ್ ಫ್ಯೂಲ್. ಈಗ ಬಹಳಷ್ಟು ಕಡೆ ಅವ್ರಿಗೆ ಹೋಗಿದೆ ಆರ್ಡರ್, ಲೈಕ್ 5% ಅಟ್ ಲೀಸ್ಟ್ ನೀವು ಬಯೋಮಾಸ್ ಫ್ಯೂಲ್ ಯೂಸ್ ಮಾಡಲೇಬೇಕು ಅಂತ. ಡೆಫಿನೆಟ್ಲಿ ಇದ್ರಲ್ಲಿ ಅಂದ್ರೆ ಪೊಲ್ಯೂಷನ್ ಆಗೋ ತರ ಏನಿಲ್ಲ, ಆಶ್ ಕಂಟೆಂಟ್ ಬಹಳ ಮಿನಿಮಲ್. ಆಮೇಲೆ ಈವನ್ ದಾಟ್ ಆಶ್ ಕಂಟೆಂಟ್ ಕ್ಯಾನ್ ಬಿ ಯೂಸ್ ಫಾರ್ ಫರ್ದರ್ ಆಕ್ಟಿವಿಟೀಸ್, ಫರ್ದರ್ ಯೂಸೇಜಸ್. ಅದಕ್ಕೂ ನಾವು ಫರ್ದರ್ ಯೂಸ್ ಮಾಡಿಕೊಂಡು ಅಂದ್ರೆ ಬ್ರಿಕ್ಸ್ ನ ಕನ್ವರ್ಟ್ ಮಾಡಿ ಕನ್ಸ್ಟ್ರಕ್ಷನ್ ಅಲ್ಲೆಲ್ಲ ಯೂಸ್ ಮಾಡ್ಕೋಬಹುದು, ಇಲ್ಲ ಆಸ್ ಅ ಫರ್ಟಿಲೈಸರ್ ಪ್ಲಾಂಟ್ಸ್ ಅಂತ ಯೂಸ್ ಮಾಡಬಹುದು. ಸೊ ಇಟ್ಸ್ ಆಕ್ಚುಲಿ ಗ್ರೀನ್ ಫ್ಯೂಲ್ ಅಂತಾನೆ ಹೇಳ್ಬಹುದು. ಆಮೇಲೆ ಇದರಿಂದ ಏನು ಡಿಸ್ಅಡ್ವಾಂಟೇಜಸ್ ಇಲ್ಲ. ಇಲ್ಲ ಇಲ್ಲ, ಇಟ್ಸ್ ಆಲ್ರೆಡಿ ಬರ್ನ್ಟ್ ಅಲ್ಲ ಸರ್, ಐ ಆಮ್ ಟೆಲಿಂಗ್ ಅಬೌಟ್ ದ ಆಶ್ ಕಂಟೆಂಟ್. ಸೊ ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಬ್ರಿಕ್ಸ್, ಐ ಆಮ್ ಲೈಕ್ ಬೈ ಆಡಿಂಗ್ ಅದರ್ ಏಜೆಂಟ್ಸ್. ಸೊ ಯಾ,
0: ಈವನ್ ಈಗ ಗ್ಯಾಸ್ ಇಂದು ತುಂಬಾ ತೊಂದರೆ ಇದೆ.
1: ಯೆಸ್ ಯೆಸ್,
0: ಕೆಲವರು ಅಂದ್ರೆ ಉದಾಹರಣೆಗೆ ಅನಂತ್ ಕುಮಾರ್ ಅವರ ಒಂದು ಸಂಸ್ಥೆ ಮುಂತಾದವರಲ್ಲೇ ಅಡಿಗೆ ಮಾಡ್ಲಿಕ್ಕೆ ಬಳಸ್ತಾರೆ.
1: ಹೌದು,
0: ಅದು ದೊಡ್ಡದಾದ ಅಡಿಗೆ ಮನೆ. ಸಣ್ಣ ಅಡಿಗೆ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಬ್ರಿಕ್ಸ್ ಅನ್ನು ಯೂಸ್ ಮಾಡಿ ಅಡಿಗೆ ಮಾಡೋದು ಅದೆಲ್ಲ ಮಾಡಬಹುದು
1: ಸರ್?
0: ಅದಕ್ಕೆ ಸಪರೇಟ್ ಆದ ಒಲೆ ಏನಾದ್ರು ಬೇಕಾ?
1: ಇಲ್ಲ ಇಲ್ಲ ಸರ್, ನಮ್ ನಾರ್ಮಲ್ ಏನ್ ಒಲೆ ಇದೆ ಅದೇ ಯೂಸ್ ಮಾಡಬಹುದು. ಆಮೇಲೆ ಇದು ಬಹಳ ಇದ್ರ ಕ್ಯಾಲೋರಿಫಿಕ್ ವ್ಯಾಲ್ಯೂ ಬಹಳ ಚೆನ್ನಾಗಿದೆ. ಲ್ಯಾಂಟೆನಾ ಕ್ಯಾಮೆರಾ ಇರ್ಲಿ, ಸೆನಾ ಸ್ಪೆಕ್ಟಾಬಿಲಿಸ್, ಒನ್ ಮೋರ್ ಸ್ಪೀಶೀಸ್ ಇದೆ ಸರ್, ಪ್ರೊಸೋಫಿಸ್ ಜೂಲಿಫ್ಲೋರಾ ಅಂತ, ಅಗೇನ್ ದಟ್ ಈಸ್ ಆಲ್ಸೋ ಅನ್ ಇನ್ವೆಸಿವ್ ಸ್ಪೀಶೀಸ್. ಸೊ ಅದನ್ನ ನಾವು ತೆಗಿತಾ ಇದ್ದೀವಿ. ಐ ಮೀನ್ ಲೈಕ್ ಇಟ್ ಇಸ್ ಪ್ರೆಸೆಂಟ್ಲಿ ಇಟ್ ಇಸ್ ನಾಟ್ ಮಚ್ ಅವೈಲೇಬಲ್ ಇನ್ ಫಾರೆಸ್ಟ್, ಬಟ್ ಬೇರೆ ಕಡೆ ಹೊರಗೆ ಔಟ್ ಆಫ್ ದ ಫಾರೆಸ್ಟ್ ಅಲ್ಲಿ ಇದೆ, ವಿ ಆರ್ ರಿಮೂವಿಂಗ್ ದಟ್ ಆಸ್ ವೆಲ್ ಬಿಕಾಸ್ ದಟ್ ಈಸ್ ಆಲ್ಸೋ ಗುಡ್ ಫ್ಯೂಲ್. ಸೊ ಇದ್ರ ಕ್ಯಾಲರಿಫಿಕ್ ವ್ಯಾಲ್ಯೂ ಬಹಳ ಚೆನ್ನಾಗಿದೆ. ಸೊ ಈಗ ಇವ್ರು ನಾರ್ಮಲಿ ಏನು ಹಳ್ಳಿ ಜನ ಅವ್ರ ಒಲೆಗೆ ಏನ್ ಯೂಸ್ ಮಾಡ್ತಾರೆ ಇಂಧನ, ಅದಕ್ಕಿಂತ ಇದು ಐ ಮೀನ್ ಲೈಕ್ ದೇ ಕ್ಯಾನ್ ವಿತ್ ಇನ್ ಒನ್ ಬ್ರಿಕೆಟ್, ಐ ಮೀನ್ ಲೈಕ್ ಯೂಸಿಂಗ್ ಒನ್ ಬ್ರಿಕೆಟ್ ಅವರೆಲ್ಲ ಅಡುಗೆ ಮಾಡಬಹುದು. ಬಿಕಾಸ್ ಕ್ಯಾಲರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಬರ್ನಿಂಗ್ ಕೆಪಾಸಿಟಿ ಜಾಸ್ತಿ ಇದೆ. ಸೊ ಯಾ,
0: ಈ ಮಾರುಕಟ್ಟೆ ಯಾವ ತರಹ ಫ್ಯಾಕ್ಟರಿಗಳಿಗೆ ಕೊಡ್ತಾ ಇದ್ದೀರಾ ಅಥವಾ ಜನರಲ್ ಆಗಿ ಅನೇಕ ಕಡೆ ಔಟ್ಲೆಟ್ಸ್ ಮಾಡಿಯೋ ಅಥವಾ ಬೇರೆ ಇವರಿಗೆ ಇದು ಮಾಡಿಯೋ ಸೌದೆ ಅವರಿಗೆ ಹೇಳಿ ಆತರ ಮಾಡ್ತಾ ಇದೀರ?
1: ಫ್ಯಾಕ್ಟ್ರೀಸ್ ಕೆಲವೊಬ್ರು ಇದಾರೆ, ದೇ ಕಮ್ ಟು ಆರ್ ಫೆಸಿಲಿಟಿ, ದೇ ಬೈ ಫ್ರಮ್ ದೇರ್, ಅದಕ್ಕೆ ನಾವು ಎಕ್ಸ್ ಫ್ಯಾಕ್ಟ್ರಿ ಅಂತ ಹೇಳ್ತೀವಿ. ಕೆಲವೊಬ್ರಿಗೆ ನಾವೇ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕಲಿ ಈ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಇರ್ಬೋದು, ಐ ಮೀನ್ ಲೈಕ್ ವೇರ್ ಎವರ್ ದ ಹೀಟ್ ಇಸ್ ರಿಕ್ವೈರ್ಡ್, ಇಟ್ ಈಸ್ ಆಕ್ಚುಲಿ ಸಬ್ಸ್ಟಿಟ್ಯೂಟ್ ಫಾರ್ ಕೋಲ್ ಸರ್. ಸೊ ವೇರ್ ಎವರ್ ದ ಹೀಟ್ ಇಸ್ ರಿಕ್ವೈರ್ಡ್, ಈಗ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಇರ್ಬೋದು, ಡೈಯಿಂಗ್ ಕಂಪನೀಸ್ ಇರ್ಬೋದು, ಈಗ ಆಮೇಲೆ ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಇರ್ಬೋದು. ಸೊ ವೇರ್ ಎವರ್ ಇಟ್ ಈಸ್ ರಿಕ್ವೈರ್ಡ್ ಅಲ್ಲಿ ನಾವು ಇದು ಸಪ್ಲೈ ಮಾಡ್ತಾ ಇದ್ದೀವಿ.
0: ನಾನು ನೋಡಿಲ್ಲ.
1: ಓಕೆ,
0: ಅಂದ್ರೆ ಹೆಚ್ಚು ಖರ್ಚಾಗ್ತಾ ಇದ್ರೆ ನಮ್ಗೆ ನೋಡ್ಲಿಕ್ಕೆ ಸಿಗ್ಬೇಕಲ್ಲ. ಅಂದ್ರೆ ಸಣ್ಣ ಸಣ್ಣ ವ್ಯಾಪಾರಿಗಳ ಮೂಲಕ ನೀವು ಇದ್ ಮಾಡ್ತಾ ಇಲ್ಲ, ಬರೀ ಫ್ಯಾಕ್ಟರಿಗಳಿಗೆ ಮಾತ್ರ ಕೊಡ್ತಾ ಇದ್ದೀರ. ಈಗ ಸಣ್ಣ ವ್ಯಾಪಾರಿಗಳ ಮೂಲಕ ಸಾಮಾನ್ಯ ಜನರಿಗೆ ಸಿಗೋ ಹಾಗೆ ಏನಾದ್ರು
2: ಆ ಒಂದು ದೃಷ್ಟಿಯಿಂದಲೇ ನಾವು ಅಟ್ ದಿ ಸೇಮ್ ಟೈಮ್ ಈ ಗ್ಯಾದರರ್ಸ್ ಫೋಕಸ್ ಅಂತ ಏನು ಟ್ರೈಬಲ್ಸ್ ಕಲಿತಾ ಇದ್ದಾರೆ ಅವ್ರಿಗೆ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಹಾಕೊಂಡಿದ್ದೀವಿ. ಅದರಿಂದ ಈಗ ಒನ್ ಜನ್ ಟ್ರಸ್ಟ್ ಏನು ಮಾಡುತ್ತೆ, ಒಂದ್ ಕಡೆ ರಿಸ್ಟೋರೇಷನ್, ಒಂದ್ ಕಡೆ ರಿಮೂವಲ್, ಅಟ್ ದಿ ಸೇಮ್ ಟೈಮ್ ದ ಈ ಒಂದು ಬಿಸ್ನೆಸ್ ಸರ್ಕಲ್ ಇಂದ ಸರ್ಕ್ಯುಲರ್ ಎಕಾನಮಿಯಿಂದ ಬರುವಂಥ ಕೆಲವು ಭಾಗನ ಅವರ ಎಜುಕೇಷನ್ ಇರ್ಬೋದು, ಸ್ಕಿಲ್ ಇರ್ಬೋದು, ಅವ್ರನ್ನ ಎಕ್ಸ್ಪೋಸ್ ಮಾಡುವಂಥದ್ದು, ಅವ್ರನ್ನೇ ಒಬ್ಬ ಉದ್ಯಮಿಯಾಗಿ ಮಾಡತಕ್ಕಂಥ ಟ್ರೈನಿಂಗ್ನ ಕೊಡ್ತಾ ಬರ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಸರ್ಕ್ಯುಲರ್ ಎಕಾನಮಿನಲ್ಲಿ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಆದರೆ ಒಂದು ವ್ಯಾಪಕ ನೆಲೆಗಟ್ಟಿನಲ್ಲಿ ಬೇಕಾಗುವಂಥ ಟ್ರೈನಿಂಗ್ ಈ ಗ್ಯಾದರರ್ಸ್ ಲೆವೆಲಲ್ಲಿ ಇರತಕ್ಕಂಥ ಟ್ರೈಬಲ್ ಚಿಲ್ಡ್ರನ್ಸ್ಗೆ ಈಗಲೇ ಅಡಾಲಸೆಂಟ್ ಆ್ಯಂಡ್ ಬಿಲೋ ಅಡಾಲಸೆಂಟ್ಗೆ ನಾವು ಪ್ರಾಪರ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡೋ ದೃಷ್ಟಿಯಿಂದ ಎವ್ರಿ ವೀಕ್ ವಿ ಆರ್ ಗೋಯಿಂಗ್ ಟು ದೇರ್ ಹಾಡೀಸ್. ಯಾಕಂದರೆ ಸೈಕಲಾಜಿಕಲಿ ಸ್ಟ್ರಾಂಗ್ ಇರೋದು ಅವ್ರ ಹಾಡಿನಲ್ಲಿ, ನಾವು ಅದನ್ನು ಬ್ರೇಕ್ ಮಾಡೋ ದೃಷ್ಟಿಯಿಂದ. ಯಾಕಂದರೆ ನಾವು ಇರೋ ಜಾಗದಲ್ಲಿ ಟ್ರೈನಿಂಗ್ ಕೊಡೋಕ್ಕೂ ಅವರಿರೋ ಜಾಗದಲ್ಲಿ ಟ್ರೈನಿಂಗ್ ಕೊಡೋಕ್ಕೂ ಚಾಲೆಂಜಸ್ ಟ್ರೈನಿಂಗ್ ಕೊಡೋರ್ದಾಗುತ್ತೆ, ಇಲ್ಲಿ ಅಲ್ಲಿ ತಗೊಳೋರ್ದಾಗುತ್ತೆ. ಸೊ ಆ ದೃಷ್ಟಿಯಿಂದ ನಾವೇನು ಮಾಡ್ತಾ ಇದ್ದೀವಿ, ನಾಳೆ ಅದು ರೀಟೇಲ್ ಯೂನಿಟ್ಗೂ ಹೋಗಬೇಕು, ಎಲ್ಲ ಕಡೆಗೂ ತಲುಪಬೇಕು ಅಂದರೆ ಈಗ ಒಂದು ಸಣ್ಣ ಉದಾಹರಣೆ ಅಂದರೆ 25,000 hectares ಬೆಳೆದಿದ್ದರೆ ಅದನ್ನು ರಿಮೂವ್ ಮಾಡೋದು ಒಂದು ಒನ್ ಜನ್ ಟ್ರಸ್ಟಿಂದ ಆಗೋದಿಲ್ಲ. ಈಗ ಈ ತರದ ಒಂದು

0: ಮಾಧ್ಯಮಗಳನ್ನ ನಾವು ಉಪಯೋಗಿಸಿದಾಗ ಇದರ ಬಗ್ಗೆ ಅವರು ಅರ್ಥ ಮಾಡ್ಕೊಳಕಾಗತ್ತೆ ಈ ತರ ಒಂದು ಪ್ರಾಬ್ಲಮ್. ಯಾಕಂದ್ರೆ ಕಾಡು ಗುಲಾಬಿ ಅಂತ ಹಾಡು ಬರ್ಕೊಂಡ್ರೆ ಕಾಡೇ ನಾಶ ಆಗುತ್ತೆ ಅನ್ನೋದು ಅರ್ಥ. ಆದರೆ ಯಾನೆ ಚವಳಿ ಅನ್ನತಕ್ಕಂಥ ಈ ಸೆನ್ನಾಮರ ನೋಡಕ್ಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಂತಿಮವಾಗಿ ಮನುಷ್ಯನ ಫ್ಯೂಚರ್ ಬದುಕಿಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಅದರ ಅವೇರ್ನೆಸ್ ನಾವು ಟ್ರೈಬ್ಸ್ಗೂ ಕೊಡಬೇಕು.
1: ಅವ್ರಿಗೆ ಬಳಕೆಗೆ ಈ ಬ್ರಿಕ್ಸ್ ಅನ್ನ ಕೊಡ್ಬೋದಲ್ಲ?
0: ಖಂಡಿತ ಕೊಡ್ಬೋದು, ತಪ್ಪೇನಿಲ್ಲ.
1: ಅಲ್ಲ ಈಗ ಸೊಸೈಟಿಗಳಿದಾವಲ್ಲ, ಲ್ಯಾಂಪ್ಸ್
0: ಲ್ಯಾಂಪ್ ಸೊಸೈಟಿ ಸಂಪರ್ಕ ಮಾಡಿದೀವಿ. ಅವ್ರಿಗೆ ಈಗಾಗಲೇ ಆ ಪ್ರಾಜೆಕ್ಟ್ ಇತ್ತು. ಆದ್ರೆ ಬ್ಲಾಕ್ ಆಫ್ ಎಂಟರ್ಪ್ರಿನರ್ಶಿಪ್ ಮಾರ್ಕೆಟಿಂಗ್ ಅವ್ರು ಅದನ್ನ ನಂಗೆ ಕಳಿಸಿದ್ರು, ಬಿಟ್ರು. ಈಗ ನಾವು ಈ ನಾವೆಲ್ಲ ಹೋಗ್ತಾ ಇರೋದ್ರಿಂದ ಒಂದು ಅವೇರ್ನೆಸ್ ಆಗ್ತಾರಿಂದ ಅವ್ರಿಗೂ ಎಂಪ್ಲಾಯ್ಮೆಂಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಆಗ್ತಾ ಗ್ರ್ಯಾಚುಲಿ ಅವ್ರ ನೋವು ಸಿಗ್ತದೆ. ಆಮೇಲೆ ಅವ್ರಿಗೆ ನಾವು ನಿಮ್ಮ ಫ್ಯೂಯಲ್ಗೂ ಆಯ್ತು, ಎಕ್ಸ್ಟರ್ನಲ್ ಫ್ಯೂಯಲ್ಗೂ ಆಯ್ತು. ಇದೇನಂದ್ರೆ ಇದು ಆರಂಭದ ಹೆಜ್ಜೆಗಳಲ್ಲಿದೆ. ಈಗ ನಾವಾಗಲೇ 120 ಹೆಕ್ಟೇರ್ಸ್ ರಿಮೂವ್ ಆಗಿದೆ, ನಮ್ಗೆ ಈಗಲೇ 2000 ಹೆಕ್ಟೇರ್ಸ್ನಷ್ಟು ರಿಮೂವ್ ಮಾಡಬೇಕಾಗಿದೆ. ಆದ್ರೆ ಬೇರೆ ಕಡೆಯಿಂದ ಡಿಮ್ಯಾಂಡ್ ಬರ್ತದೆ, ನಮಗೂ ರಿಮೂವ್ ಮಾಡ್ಕೊಡಿ, ನಮಗೂ ರಿಮೂವ್ ಮಾಡಿ.
1: ಆದ್ರೆ ಇನ್ನೊಂದು ಸಂಸ್ಥೆನ
0: ಸಂಸ್ಥೆ ಬಂದ್ರೆ ತಪ್ಪೇನಿಲ್ಲ.
1: ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಬೇರೆ ಬೇರೆ ಸಂಸ್ಥೆಗಳು
0: ತಪ್ಪೇನಿಲ್ಲ. ಒಂದು ಕಡೆಗೆ ಒಂದು ಹಬ್ಬ ಆಗ್ತದೆ, ಕಡೆಗೆ ಇವತ್ತಿಗೆ ಗ್ಯಾಸ್ ಎಲ್ಲರೂ ಬಾಯಲ್ಲಿದೆಯೋ, ನಾಳೆ ಈ ಒಂದು ಅಂಶ ಎಲ್ಲರಲ್ಲೂ ಬರ್ತದೆ. ಆ ಒಂದು ದೃಷ್ಟಿಯಿಂದ ಈ ಆಲ್ ಜಾಯಿಂಟ್ ಟುಗೆದರ್.
1: ಈ ಅರಣ್ಯವಾಸಿಗಳನ್ನ ಹತ್ರಕ್ಕೆ ಹೋಗೋದು ಬಹಳ ಕಷ್ಟ, ಅವ್ರು ನಂಬೋದು ಬಹಳ ಕಷ್ಟ, ಅವ್ರು ನಮ್ಮನ್ನು ನಂಬಲ್ಲ ಅವರು. ಅದನ್ನ ಯಾವ ರೀತಿ ನೀವು ವಿಶ್ವಾಸ ಗಳಿಸಿದ್ರಿ?
0: ದೇವ್ರ ಆ ಜಾಗದಲ್ಲೇನೆ ಅಪ್ಲೈಡ್ ಥಿಯೇಟರ್ ಕೆಲಸ ಮಾಡೋದು. ಅವರು ಹಾಡಿಗೆ ಬರ್ತಾರೆ, ಎಮೋಷನಲ್ ಇನ್ವಾಲ್ವ್ಮೆಂಟ್ ಬರ್ತಾರೆ, ಟಚ್ ಎಕ್ಸ್ಪೀರಿಯನ್ಸ್ಗಳಿಗೆ ಹೋಗ್ತಾರೆ. ಥಿಯೇಟರ್ ಇಸ್ ದಿ ಓನ್ಲಿ ಮೀಡಿಯಾ ವೇರ್ ಇಟ್ ಕ್ಯಾನ್ ಗೋ ಟು ದೇರ್ ಹಾರ್ಟ್. ಅವ್ರನ್ನ ಬಹಳ ಬೇಗ ಫ್ರೆಂಡ್ಸ್ ಮಾಡ್ಕೊಳ್ತದೆ, ಆತ್ಮೀಯರಾಗಿ ಮಾಡ್ಕೊಳ್ತದೆ. ಆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವ್ರ ಜೊತೆ ಕೂತ್ಕೊಳ್ಳೋದಿರ್ಬೋದು. ಆ ದೃಷ್ಟಿಯಿಂದ ವನಜನ್ ಟ್ರಸ್ಟ್ ಆಗಲಿ, ಪೋರ್ಟಿ ಆಗಲಿ, ವೈ ದೇ ಆರ್ ಟೇಕಿಂಗ್ ದಿ ಸಪೋರ್ಟ್ ಆಫ್ ಅಪ್ಲೈಡ್ ಥಿಯೇಟರ್ ಅಂದರೆ ಬಿಕಾಸ್ ಥಿಯೇಟರ್ ಇಸ್ ದಿ ಏರಿಯಾ ವಿಚ್ ಕನೆಕ್ಟ್ ಪೀಪಲ್ ವೆರಿ ಫಾಸ್ಟ್.
1: ಈ ಒಂದು ಕಳೆ ನಿರ್ಮೂಲನೆ ಇಂಧನ ತಯಾರಿಕಾ ಘಟಕಗಳಿಂದ ಸ್ಥಳೀಯರಿಗೆ ಯಾವ ರೀತಿ ಉದ್ಯೋಗ ಅವಕಾಶ ಮತ್ತೆ ಆರ್ಥಿಕ ಭದ್ರತೆ ಸಿಗುತ್ತೆ?
2: ಸರ್, ನಾವು ಲೋಕಲ್ ಟ್ರೈಬ್ಸ್ನೂ ನಾವು ಎಂಪ್ಲಾಯ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಅದೇ ಸ್ಥಳೀಯರು ಅಂದ್ರೆ ಈಗ ಹೂಸ್ ಎವರ್ ಇಸ್ ರೆಡಿ ಟು ಕಮ್ ಅಂಡ್ ವರ್ಕ್ ವಿತ್ ಅಸ್, ವಿ ಆರ್ ರೆಡಿ ಫಾರ್ ದಟ್ ಸರ್. ಯೆಸ್ ಯೆಸ್, ಫಾರೆಸ್ಟ್ ನಲ್ಲಿನೂ ನಾವು ಮೇನ್ ಅಲ್ಲಿ ಟ್ರೈಬಲ್ಸ್ ತಾನೇ ನಾವು ಇದು ಮಾಡ್ಕೊಂಡಿರೋದು. ಅಂಡ್ ಕೆಲವೊಬ್ರು ನಾವು ಒರಿಸ್ಸಾಲಿಂದಾನು ನಾವು ಲೇಬರ್ಸ್ನ ತಗೊಂಡು ಬಂದಿದ್ದೀವಿ. ನಮ್ಮ ಫೋಕಸ್ ಯೆಸ್ ಲೋಕಲ್ ಜನರ ಕೆಲಸ ಕೊಡ್ಬೇಕಂತ ಇದೆ. And we are doing that. So, almost more than 60 to 70 people are involved.
1: ಅವರಿಗೆ ಉದ್ಯೋಗ ಕೊಡೋದಷ್ಟೇ ಅಲ್ಲದೆ ಅವರ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ನೀವು ನೆರವಾಗ್ತಾ ಇದ್ದೀರಾ?
2: ಯೆಸ್ ಸರ್, ಆಕ್ಚುಲಿ ನಾವು ಆರೋಗ್ಯ ಭಾರತಿ ಅವ್ರ ಜೊತೆನೆ ಕೊಲಾಬರೇಟ್ ಆಗಿ ಕೆಲವೊಂದು ಹೆಲ್ತ್ ಕ್ಯಾಂಪ್ಸ್ ಮಾಡಿದೀವಿ. ಫಸ್ಟ್ ಹೆಲ್ತ್ ಕ್ಯಾಂಪ್ ನಾವು ಪುಂಜೂರ್ ಬೇಡ್ಗುಳಿ ನಲ್ಲಿ ಮಾಡಿದ್ವಿ. ಅಲ್ಲಿ ಆಲ್ಮೋಸ್ಟ್ ಒಂದು 60 ಜನ ಬಂದಿದ್ರು. ಅವ್ರಿಗೆ ಅದೇ ಬಿ ಪಿ, ಶುಗರ್, ಐ ಟೆಸ್ಟ್, ಡೆಂಟಲ್ ಚೆಕಪ್ ಎಲ್ಲ ಹೆಲ್ತ್ ಚೆಕಪ್ ಮಾಡಿ ಅವ್ರಿಗೆ ನಾವು ಈ ತರ ಹೆಲ್ತ್ ಕ್ಯಾಂಪ್ ಮಾಡ್ಕೊಂಡು ಹೋದ್ವಿ. ನೆಕ್ಸ್ಟ್ ಬಂದು ನಾವು ಅಗೇನ್ ಪುಂಜೂರ್ನಲ್ಲೇ ಕೋಳಿಪಾಳ್ಯನಲ್ಲಿ ಮಾಡಿದ್ವಿ. ಅಲ್ಲಿ 100 ಜನ ಬಂದಿದ್ರು. ಸೊ ಈಗ ರೀಸೆಂಟ್ಲಿ ಈ ಮಂತ್ನಲ್ಲೇ 17th ನಾವು ಕೆಗುಡಿನಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ. ಸೊ ವಿತ್ ದ ಹೆಲ್ಪ್ ಆಫ್ ಆರೋಗ್ಯ ಭಾರತಿ ಆ್ಯಂಡ್ ಫ್ಯೂ ಅದರ್ ಹಾಸ್ಪಿಟಲ್ಸ್ ಲೈಕ್ JSS ಹಾಸ್ಪಿಟಲ್ ಇರ್ಬೋದು, ಸ್ಪಂದನ ಹಾಸ್ಪಿಟಲ್ ಇರ್ಬೋದು, ಅವ್ರ ಮೂಲಕ ನಾವು ಹೆಲ್ತ್ ಕ್ಯಾಂಪ್ಸ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ ಸರ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಈ ಅವೇರ್ನೆಸ್ ಅಬೌಟ್ ಲ್ಯಾಂಟೆನಾ ಇರ್ಬೋದು, ಸೆನ್ನಾ ಇರ್ಬೋದು, ಅದು ಅವೇರ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಕಾಡ್ಗೆ ಯಾವ ಥರ ನಾಶ ಮಾಡ್ಕೊಂಡು ಹೋಗ್ತಾ ಇದೆ ಅದ್ರದ್ದು ಅವೇರ್ನೆಸ್. ಅಟ್ ದ ಸೇಮ್ ಟೈಮ್ ಮಕ್ಕಳು ನಾವು ಅದ್ರ ಬಗ್ಗೆ ಈಗ ವೆರಿ ಫ್ಯೂ ಡೇಸ್ ಸರ್ ಆಲ್ಸೋ ವಿಲ್ ಬಿ ಲೈಕ್ ಜಾಯ್ನಿಂಗ್ ಟು ಕೈಂಡ್ ಆಫ್ ಟ್ರೈನ್ ಚಿಲ್ಡ್ರನ್ ಅದ್ರದ್ದು ಅಂದರೆ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಹೇಗೆ, ಪ್ಲಸ್ ಅದೇ ಆಸ್ ಐ ಲೈಕ್ ಫೆನಾಲಜಿ ವಿಲ್ ಬಿ ದಟ್ ಟೈಮ್ ಇಟ್ ವಿಲ್ ಕಮ್ ಇನ್ ವೆರಿ ಹ್ಯಾಂಡಿ ಆ್ಯಕ್ಚುಲಿ. ಸೊ ಕಾರ್ಡ್ ಮಕ್ಕಳನ್ನೇ ನಾವು ಈ ಥರ ಟ್ರೈನ್ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ದೇ ಆರ್ ದ ಫ್ಯೂಚರ್ ಆಫ್ ಫಾರೆಸ್ಟ್ ಅಂತಲೂ ಹೇಳ್ಬೋದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟ್ರೈನ್ ದೆಮ್ ಆಸ್ ವೆಲ್. ಸೊ ಈ ಥರ ಮಾಡ್ಕೊಂಡು ಹೋಗ್ತೀವಿ.
1: ಸಾಮಾಜಿಕ ಕಾರ್ಯದಿಂದ ಹಳ್ಳಿಗಳ ಜನರ ಜೀವನ ಮಟ್ಟದಲ್ಲಿ ಏನು ಸುಧಾರಣೆ ಆಗಿದೆ? ಮಕ್ಕಳ ಶಾಲಾ ದಾಖಲಾತಿಯಲ್ಲಿ ಏನಾದ್ರು ಸುಧಾರಣೆ ಆಗಿದೆಯಾ?
0: ನಾವು ಕಳೆದ 25 ಭಾನುವಾರ ನಾವು ಒಂದು ಪೈಲಟ್ ಪ್ರಾಜೆಕ್ಟ್ ಕೆ ಗುಡಿ ತಗೊಂಡು ಎವ್ರಿ ಸಂಡೇ ನಾವು ಹೋಗಿ ಆ ಹುಡುಗರುಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ರೈಟಿಂಗ್ ಸ್ಕಿಲ್ಲು, ಡ್ರಾಯಿಂಗು, ಸಿಂಗಿಂಗು, ಇದನ್ನಾಗಿ 120 ಚಿಲ್ಡ್ರನ್ಸ್ಗಳು ಈಗಾಗಲೇ ನಮ್ಮ ಒಂದು ಬಂದಿದ್ದಾರೆ. ಆಫ್ಟರ್ ದಿ ಹೆಲ್ತ್ ಕ್ಯಾಂಪ್ ಆದಾಗ ಊರ್ನೋರು ಅದುವರೆಗೂ ದೂರ ನೋಡಿದ್ದವರು ಈಗ ನಮ್ಮ ಜೊತೆಗೆ ಸೇರ್ತಾ ಇದ್ದಾರೆ, ಅವರ ಪ್ರಾಬ್ಲಮ್ಸ್ಗಳು ಹೇಳ್ಕೊತಾ ಇದ್ದಾರೆ. ತೀರಾ ನಮ್ಗೆ ಇವತ್ತು ಅಲ್ಲಿಯ ವಸತಿ ಶಾಲೆಯವರು ನಮ್ಮ ಈ ಟ್ರಸ್ಟಿಂದ ನೀವು ಐ ಡಿ ಕಾರ್ಡ್ ಕೊಡಿಸ್ಕೊಳ್ಳಿ ಇನ್ನೊಂದು ಅಂದರೆ ಒಂದು ಭಾನುವಾರ ತಪ್ಪಿಸದೆ ಅವ್ರ ಜೊತೆ ಅವ್ರು ಇರಲಿ ಇಲ್ಲದೆ ಇರಲಿ ಅನ್ನೋ ಸಂಪರ್ಕ ಮಾಡಿದ್ದರ ಆ ಕಂಟಿನ್ಯೂಸ್ ಫಾಲೋಅಪ್ನ ಪರಿಣಾಮವಾಗಿ ಇವತ್ತು ನಮ್ಮನ್ನು ಕಂಡ್ರೆ ಮಾತಾಡಿಸ್ತಾರೆ ಅಥವಾ ನಮ್ಗೆ ಇಂಥದ್ದು ಬೇಕು ಅಂತ ಹೇಳ್ತಾರೆ. ಮತ್ತು ಇತ್ತೀಚೆಗೆ ನಾವು ಮಾಡಿದಂಥ ಹೆಲ್ತ್ ಕ್ಯಾಂಪಿಂದ ಏನಾಯಿತು ಅದರ ಪ್ರೇರಣೆಯಿಂದ ಇನ್ನೊಬ್ಬರು ಹೆಲ್ತ್ ಕ್ಯಾಂಪ್ ಮಾಡೋಂಥ ಸ್ಥಿತಿಯಾಗಿದೆ. ಸೋಲಾರ್ ಲ್ಯಾಂಪ್ ಕೊಡ್ತೀನಿ ಅಂತ ನಾವು ಮತ್ತೊಂದು ಅಂತ ಆದರೆ ಒಟ್ಟಿನಲ್ಲಿ ಅವ್ರಿಗೆ ಹೊರಗಡೆ ಇರತಕ್ಕಂಥ ಜನ ನಾಟ್ ಓನ್ಲಿ ಅವ್ರು ಬರೀ ಎಕ್ಸ್ಪ್ಲಾಯ್ಟರ್ಸ್ ಅಲ್ವಾ, ನಮ್ಗೆ ಸಪೋರ್ಟಿಂಗ್ ಆಗಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ. ನಾವು ಫೀಲ್ಡ್ ಟ್ರಿಪ್ಸ್ ಯೋಚನೆ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಕಡೆ ಎಕ್ಸ್ಪೋಜರ್ಸ್ ಯೋಚನೆ ಮಾಡ್ತಾ ಇದ್ದೀವಿ. ಈಗ ನಾವು 25 ಭಾನುವಾರದ ಹಿಂದೆ ಹೋದಾಗ ನಾವು ಯಾರೂ ಗೊತ್ತಿರಲಿಲ್ಲ. ಈಗ ನಮಗೆ ಅವ್ರ ಮನೆಯವರ ಹೆಸರು, ಅಲ್ಲಿರೋ ಸೊಸೈಟಿಗಳು, ಅಲ್ಲಿರೋ ಜನ, ಅವರ ಸಮಸ್ಯೆಗಳು, ನಮ್ಗೆ ಇಂಥ ನೋವಾಗಿದೆ, ಇಂಥ ಪ್ರಾಬ್ಲಮ್ ಇದೆ. ಸೊ ದಿಸ್ ಈಸ್ ದಿ, ಇದು ಒನ್ ಡೇ ಮೂವ್ ಅಲ್ಲ, ಇಟ್ ಈಸ್ ಎ ಡಿಕೇಸ್ ಜರ್ನಿ. ಆ ಜರ್ನಿನಲ್ಲಿ ಈಗ ಒಂದು ವರ್ಷ ಕಳೆದಿದ್ದೀವಿ. ಅಂಡ್ ಹೋಪ್ ದ ಥಿಂಗ್ಸ್ ವಿಲ್ ಟರ್ನ್ ಬೆಸ್ಟ್.
1: ಕಾಡು ರಕ್ಷಣೆ, ಇಂಧನ ತಯಾರಿ, ಸಾಮಾಜಿಕ ಕೆಲಸ ಇವೆಲ್ಲ ಮಾಡ್ತಾ ಇದ್ದೀರಾ. ಸರ್ಕಾರ ಅಥವಾ ಅರಣ್ಯ ಇಲಾಖೆಯಿಂದ ನಿಮ್ಗೆ ಏನಾದ್ರು ಸಪೋರ್ಟ್ ಸಿಗ್ತಾಗೆ?
0: ನಾವು ಇಲ್ಲಿ ಮೊದಲನೇದಾಗ ಹೊರಟಿರ್ತಕ್ಕಂಥದ್ದು ಸರ್ಕಾರದ ಅವಶ್ಯಕತೆಯನ್ನ ಆ ರಿಮೂವಲ್ ಆ್ಯಂಡ್ ರಿಸ್ಟೋರೇಷನ್ ಮುಖಾಂತರ ಪೂರೈಸಿ ಸರ್ಕಾರಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದ್ದೀವಿ ಒಂದು. ಎರಡನೇದು ಅಲ್ಲಿರ್ತಕ್ಕಂಥ ಇವತ್ತಿನ ಜನರೇಷನ್ ಏನಿದೆ ಅಡಾಲಸೆಂಟ್ ಆ್ಯಂಡ್ ಬಿಲೋ ದಿ ಅಡಾಲಸೆಂಟ್ ಲೆವೆಲ್ನವ್ರಿಗೆ ಇವತ್ತಿನ ಮೇನ್ ಸ್ಟ್ರೀಮಿನ ಡಿಮ್ಯಾಂಡ್ಸ್ ಏನು ಅನ್ನೋದು ಪರಿಚಯ ಮಾಡ್ಕೊಳ್ತಾ ಹೋಗ್ತಾ ಇದೆ. ಇಲ್ಲಿ ಮೂಲಭೂತವಾಗಿ ಸರ್ಕಾರ ಮಾಡೋದು ಒಂದು ಕಡೆ, ಆದರೆ ಸರ್ಕಾರಕ್ಕೆ ಪೂರಕವಾಗಿ ಆ್ಯಸ್ ಎ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಆ ಕೆಲಸವನ್ನು ನಾವು ಮಾಡಿಕೊಂಡಿದ್ದೀವಿ. ಗೊತ್ತಿಲ್ಲ, ಸರ್ಕಾರ ನಮ್ಮ ಜೊತೆಗೆ ಬಂದರೆ ಸೇರಿಸ್ಕೊತೀವಿ, ಇಲ್ಲದೇ ನಮ್ಮ ಕೆಲಸ ಮುಂದುವರಿತದೆ ಅಷ್ಟೆ.
1: ಈ ಮಾದರಿನ ದೇಶದ ಇತರ ಅರಣ್ಯ ಪ್ರದೇಶಕ್ಕೂ ವಿಸ್ತರಿಸಬಹುದಾ? ಮುಂದಿನ ಯೋಚನೆ ಅಥವಾ ಮುಂದಿನ ಯೋಜನೆಗಳು ಅಥವಾ ಗುರಿಗಳು ಏನಿದೆ?
0: ಆ ದೃಷ್ಟಿಯಿಂದ ನಾವು ಹಲವಾರು, ಈಗ ಫಾರ್ ಎಕ್ಸಾಂಪಲ್ ಆರೋಗ್ಯ ಭಾರತಿ ಸಂಪರ್ಕಿಸ್ತಾ ಇದ್ದೀವಿ, ಸಂಸ್ಕಾರ ಭಾರತಿ ಸಂಪರ್ಕಿಸ್ತೀವಿ, ಯಾರ್ಯಾರು ವನವಾಸಿ ಕಲ್ಯಾಣ ಕೇಂದ್ರದವ್ರು ಈಗಾಗಲೇ ಸಂಪರ್ಕ ಮಾಡಿ, ಪರ್ಯಾವರಣವ್ರನ್ನ ಸಂಪರ್ಕ ಮಾಡಿದ್ದೀವಿ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ನಾವು ಎಲ್ಲರನ್ನೂ ಇನ್ಕ್ಲೂಸಿವ್ ಆಗೋಕೆ ನಾವು ರೆಡಿ. ಎಲ್ಲಿ ಅವರು ನಮ್ಮ ಜೊತೆಯವರೆಗೂ ಇರ್ತಾರೆ ಅಷ್ಟು ಅನುಕೂಲ ಆದರೆ ಅಷ್ಟೇ ಅನುಕೂಲ. ಮತ್ತು ಇದು ಒಂದು ಸಂಸ್ಥೆ ಅಲ್ಲ ಅಂತ ನಮ್ಗೆ ಗೊತ್ತಿದೆ, ಒಂದು ಸಮೂಹದ ಸಾಂಘಿಕವಾಗಿ ಎಲ್ಲರೂ ಕೈ ಜೋಡಿಸಿ ಮಾಡಬೇಕಾದಂಥ ಕೆಲಸ ಅಂತ ಗೊತ್ತಿರೋದ್ರಿಂದ ಜರ್ನಿ ಇಸ್ ಆನ್. ಹೋಪ್ ಎವ್ರಿ ಒನ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದಿ ಬೆನಿಫಿಟ್ ಫ್ರಾಮ್ ದಿ ವಿಷನ್ ಫಾರ್ ದಿ ಫ್ಯೂಚರ್ ಜನರೇಷನ್. ಐ ಥಿಂಕ್ ದಟ್ ವಿಲ್ ಬಿ ಪಾಸಿಬಲ್.
1: ದೇಶದ ಬೇರೆ ಕಡೆ ಏನಾದ್ರು ಈ ತರಹದ ಕೆಲಸಗಳು ನಡೀತಾ ಇದಾವಾ?
2: ಸರ್, ನಡೀತಾ ಇದೆ, ಅವರವರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನಾದ್ರೆ ಅದು ಅಷ್ಟು ರಿಸಲ್ಟ್ಸ್ ಬಂದಿಲ್ಲ. ಈಗ ಆಕ್ಚುಲಿ ಸೌತ್ ಇಂಡಿಯಾ ಫಾರೆಸ್ಟ್ ನಲ್ಲಿ ಲ್ಯಾಂಟೆನಾ ಜೂಲಿಫ್ಲೋರಾ ಸೆನ್ನಾ ಪ್ರಾಬ್ಲಮ್ ಬಹಳ ಇದು ಆಗಿದೆ. ಸಿಮಿಲರ್ಲಿ ನಾರ್ತ್ ಇಂಡಿಯಾನಲ್ಲಿ ಹಿಮಾಚಲ್ ಪ್ರದೇಶನಲ್ಲೆಲ್ಲ ಪೈನ್ ನೀಡಲ್ಸ್ ಪ್ರಾಬ್ಲಮ್ ಇದೆ. ಸೊ ಈ ಕೆಲವೊಂದು ಎನ್ ಜಿ ಓಸ್ ಎಲ್ಲ ಅದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅಗೇನ್ ಐ ಸರ್ ಸೆಡ್ ಇಟ್ಸ್ ನಾಟ್ ಅ ಜಾಬ್ ಆಫ್ ಓನ್ಲಿ ಒನ್ ಎನ್ ಜಿ ಓ ಆರ್ ಲೈಕ್ ಒನ್ ಡಿಪಾರ್ಟ್ಮೆಂಟ್. ಐ ಮ್ ಲೈಕ್ ಪೀಪಲ್ ಹ್ಯಾವ್ ಟು ಕಮ್ ಟುಗೆದರ್. ಫಸ್ಟ್ಲಿ ಅವೇರ್ನೆಸ್ ಆಗಬೇಕು, ಪೀಪಲ್ ಹ್ಯಾವ್ ಟು ಜಾಯಿನ್ ಹ್ಯಾಂಡ್ಸ್, ದೆನ್ ಓನ್ಲಿ ಐ ಥಿಂಕ್ ಇಟ್ ವಿಲ್ ಬಿ ಪಾಸಿಬಲ್ ಇನ್ ಅ ವೈಡರ್ ವೇ ಅಂತ ಹೇಳ್ಬೋದು ಸರ್.
1: ನಮ್ಮ ರೇಡಿಯೋ ಕೇಳುಗರಿಗೆ, ವಿಶೇಷವಾಗಿ ಪರಿಸರ ಮತ್ತು ಸಮಾಜ ಸೇವೆ ಮಾಡಬಯಸುವಂತಹ ಯುವಕರಿಗೆ ನೀವು ಕೊಡುವ ಸಂದೇಶ ಏನು?
0: ನಮ್ಮ ಜೊತೆ ನೀವು ಸೇರಿ ಅಷ್ಟೇ.
1: ಅಲ್ಲ, ಸಾಮಾನ್ಯವಾಗಿ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಕೆಲಸ ಹುಡ್ಕೋದು ಮುಂತಾದ.
0: ಅಲ್ಲ, ಒಂದು ಓರಲ್ 10 ಮಾತಿನ ಜೊತೆ 11ನೇ ಮಾತಾಗಿ ಈ ಒಂದು ಫಾರೆಸ್ಟ್ ವೀಡ್ಸ್ಗಳ ಬಗ್ಗೆ ಹೇಳಿ. ನಾವು ಏನು ಮಾಡ್ಬೋದು? ಒಂದು ಸೆನ್ನ ಮರಕ್ಕೆ ನಾವು ಕೀಳಕ್ಕೆ ಸಹಕಾರ ಕೊಟ್ಟರೆ ಎಷ್ಟು ಮೀಟರ್ ಫಾರೆಸ್ಟ್ನ ಉಳಿಸಿ ನಮ್ಮ ಋಣಾನ ತೀರಿಸ್ತೀವಿ ಅಂತ. ಮತ್ತು ಇದು ರೆಗ್ಯುಲರ್ ಆಗಿ 10 ಮಾತಿನ ಜೊತೆ 11ನೇ ಮಾತಾಗಿ, ಅಥವಾ 10 ಮಾತಾಡೋ ಕಡೆ ಒಂದು ಮಾತು ತೆಗೆದು 9+1 ಮಾತಾದರೆ ಮೊದಲು ಮಾತಾಗುತ್ತೆ, ಒಪಿನಿಯನ್ ಬಿಲ್ಡ್ ಆಗುತ್ತೆ. ಈ ವ್ಯಾಪಕತೆಯ ಅರಿವು ನಮ್ಮ ಕಾಲು ಮೈ ಸುಡಕ್ಕೆ ಮುಂಚೆನೇ ನಾವೀಗ ಮಾತಾಡಿದ್ರೆ ಪ್ರಾಯಶಃ ಅವೇರ್ನೆಸ್ ಇಸ್ ದಿ ಓನ್ಲಿ ಸೊಲ್ಯೂಷನ್. ಅದನ್ನೇ ನಾವು ನಮ್ಮ ಸ್ಟೂಡೆಂಟ್ಸ್ಗಳು ಮಾಡಬೇಕು, ಕೇಳಗರು ಮಾಡಬೇಕು ಅಂತ ನಮ್ಮ ಅಪೇಕ್ಷೆ ಇದೆ.
1: ಪರಿಸರ ರಕ್ಷಣೆಯಲ್ಲಿ ತೊಡಗಿರುವಂಥ ನೀವು ಮೂರು ಜನ ಈ ಒಂದು ಒಳ್ಳೆಯ ಘನವಾದ ಕಾರ್ಯದಲ್ಲಿ ತೊಡ್ಕೊಂಡಿರೋ ನಮಗೆಲ್ಲ ಬಹಳ ಸಂತೋಷ. ನಮ್ಮ ಕೇಳುಗರಿಗೂ ಕೂಡ ಈ ಒಂದು ವಿಶೇಷವಾದ ಅವೇರ್ನೆಸ್ ಬರುತ್ತೆ ಅಂತ ನಾವು ನಿರೀಕ್ಷಿಸ್ತೀವಿ. ನಮಸ್ಕಾರ ಸರ್.
0: ನಮಸ್ಕಾರ.

0: ಇದುವರೆಗೂ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಸಂದರ್ಶನ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಜೀವ ವೈವಿಧ್ಯ ಶಿಕ್ಷಣ ಮತ್ತು ಸಂಶೋಧನಾ ಪ್ರಯೋಗಾಲಯದ ಸಂಶೋಧಕರಾದ ಡಾಕ್ಟರ್ ನಂದಾ ಅಪ್ಪಾಜಿಯವರು ಮತ್ತು ಶಿವಮೊಗ್ಗ ವನಜನ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾದ ರಿಶಾಲಿ ನಿಕಮ್ ಅವರು ಹಾಗೂ ಅನ್ವಯಿಕ ರಂಗಶಾಸ್ತ್ರದ ತರಬೇತುದಾರರಾದ ನಾ ಶ್ರೀನಿವಾಸ ಪಾಪು ಅವರು. ಸಂದರ್ಶಿಸಿದವರು ಡಾಕ್ಟರ್ ಪಾಂಡುರಂಗ ವಿಠಲ ಅವರು.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
2: ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಇದೀಗ ಕೇಳೋಣ ಜಾಣ ಸುದ್ದಿ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಮೆಂಡಲನ ಜೀನ್ಗಳ ಗುಟ್ಟು. ಶಾಲೆಯಲ್ಲಿ ಒಂದು ರಸಪ್ರಶ್ನೆ ಯಾವಾಗಲೂ ಸಾಮಾನ್ಯವಾಗಿರುತ್ತೆ. ವಿವಿಧ ವಿಜ್ಞಾನ ಶಾಖೆಗಳನ್ನು ಹೆಸರಿಸಿಬಿಟ್ಟು ಅವನ್ನು ಆರಂಭಿಸಿದವರು ಯಾರು ಅಂತ ಕೇಳುವುದೇ ಈ ರಸಪ್ರಶ್ನೆ. ವಿಕಾಸವಾದದ ಪಿತಾಮಹ ಯಾರು, ಕಲಿವಿಜ್ಞಾನದ ಪಿತಾಮಹ ಯಾರು, ತಂತ್ರವಿಜ್ಞಾನದ ಪಿತಾಮಹ ಯಾರಿರಬಹುದು ಇತ್ಯಾದಿ ಹೆಸರುಗಳನ್ನು ಪ್ರಶ್ನಿಸುತ್ತೇವೆ. ಪಿತಾಮಹರೇ ಯಾಕೆ ವಿಜ್ಞಾನಕ್ಕೆ ಅಮ್ಮಂದಿರಲವೇ ಎನ್ನುವ ಪ್ರಶ್ನೆಯನ್ನ ಸದ್ಯಕ್ಕೆ ಒತ್ತಟ್ಟಿಗೆ ಇಡೋಣ. ಈ ಪಿತಾಮಹರುಗಳು ಅದುವರೆಗೂ ಇದ್ದಂತಹ ಹಲವು ನಂಬಿಕೆಗಳನ್ನು ತಲೆಕೆಳಗು ಮಾಡುವಂತಹ ಅಥವಾ ಹೊಸದೊಂದು ಪರಿಕಲ್ಪನೆಯನ್ನು ಮೂಡಿಸಿದವರಾದ್ದರಿಂದ ಈ ರೀತಿಯ ಬಿರುದನ್ನ ಪಡೆದಿದ್ದಾರೆ. ಇವರಲ್ಲಿ ತಲಿವಿಜ್ಞಾನದ ಪಿತಾಮಹ ಎನ್ನಿಸಿಕೊಂಡ ಆಸ್ಟ್ರಿಯಾದ ಪಾದ್ರಿ ಗ್ರೆಗರ್ ಮೆಂಡಲನ 160 ವರ್ಷ ಹಿಂದಿನ ಶೋಧ ಮತ್ತೆ ಸುದ್ದಿಯಲ್ಲಿದೆ. 1860 ದಶಕದಲ್ಲಿ ಮೆಂಡಲ್ ಗುರುತಿಸಿದ್ದ 7 ಗುಣಾಣು ಅಥವಾ ಜೀನ್ಗಳ ಅನುರೂಪವನ್ನು ಮತ್ತೆ ಪತ್ತೆ ಮಾಡಲಾಗಿದೆ. ಚೀನಾದ ಶೆನ್ಸಿಂಗ್ ವಿಶ್ವವಿದ್ಯಾನಿಲಯದ ಕೃಷಿ ವಿಜ್ಞಾನಿ ಶಿಫೆಂಗ್ ಚೆಂಗ್ ಮತ್ತು ಸಂಗಡಿಗರು ಮೆಂಡೆಲ್ ಗುರುತಿಸಿದ್ದ ಬಟಾಣಿಯ 7 ಗುಣಗಳ ಘಟಕಗಳಿಗೆ ಅಣುಸ್ತರದಲ್ಲಿ ಏನು ಕಾರಣ ಇರಬಹುದು ಎಂದು ಪತ್ತೆ ಮಾಡಿದ್ದಾರಂತೆ. ಗ್ರೆಗರ್ ಮೆಂಡೆಲ್ ತನ್ನ ಚರ್ಚಿನ ಆವರಣದಲ್ಲಿದ್ದ ತೋಟದಲ್ಲಿ ಬಟಾಣಿಯನ್ನ ಬೆಳೆಸುತ್ತಿದ್ದ. ವಿವಿಧ ಬಟಾಣಿ ತಳಿಗಳನ್ನು ಸಂಕರ ಮಾಡಿ ಅವುಗಳ ಸಂತತಿಗಳು ಹೇಗೆ ಬೆಳೆಯುತ್ತವೆ ಎಂದು ಪರಿಶೀಲಿಸುತ್ತಿದ್ದ. ಈ ಅಧ್ಯಯನಗಳ ಆಧಾರಗಳ ಮೇಲೆ ಅವನು ಅನುವಂಶೀಯತೆಯ 3 ತರ್ಕಗಳನ್ನು ಮುಂದಿಟ್ಟಿದ್ದ. ಇವು ಅನುವಂಶೀಯತೆ ಅರ್ಥಾತ್ ತಂದೆ ತಾಯಂದಿರಿಂದ ಮಕ್ಕಳಿಗೆ ವಿವಿಧ ಗುಣಗಳು ಹೇಗೆ ಸಾಗಿ ಬರುತ್ತವೆ ಎನ್ನುವುದನ್ನು ವಿವರಿಸಿದ್ದವು. ಆ ಕಾಲದಲ್ಲಿ ಈ ಬಗ್ಗೆ ಒಂದಿಷ್ಟು ಅರಿವು ಇರಲಿಲ್ಲ ಎನ್ನುವುದನ್ನ ನೆನಪಿನಲ್ಲಿಡಬೇಕು. ಸಂತಾನೋತ್ಪತ್ತಿಯ ಬಗ್ಗೆ ಆಗ ನಮಗೆ ತಿಳಿದಿದ್ದು ಇಷ್ಟೇ. ಗಂಡಿನಲ್ಲಿ ಹುಟ್ಟಿದ ವೀರ್ಯ ಹಾಗೂ ಹೆಣ್ಣಿನಲ್ಲಿ ಹುಟ್ಟಿದ ಅಂಡಗಳು ಒಟ್ಟಾದಾಗ ಹೊಸ ಭ್ರೂಣ ಹುಟ್ಟುತ್ತದೆ. ಇದುವೇ ಮುಂದೆ ಸಂತಾನವಾಗಿ ಬೆಳೆಯುತ್ತದೆ. ಇಷ್ಟೇ ನಮಗೆ ಗೊತ್ತಿದ್ದದ್ದು. ಆದರೆ ಸಂತಾನದಲ್ಲಿ ಕಾಣಬರುವ ತಂದೆ ತಾಯಂದಿರ ಗುಣಗಳು ಹೇಗೆ ದಾಟಿ ಬರುತ್ತವೆ ಎನ್ನುವುದು ನಿಗೂಢವಾಗಿತ್ತು. ಇದನ್ನು ಮೆಂಡೆಲ್ ವಿವರಿಸಿದ್ದ. ಅವನ ಪ್ರಕಾರ ಮರಿಗಳಲ್ಲಿರುವ ಅಥವಾ ಸಂತಾನದಲ್ಲಿರುವ ಪ್ರತಿಯೊಂದು ಗುಣಕ್ಕೂ ತಂದೆ ಹಾಗೂ ತಾಯಿಯ ಪಾಲು ಸಮಾನವಾಗಿ ಇರುತ್ತದೆ. ತಂದೆಯ ಪಾಲು ಹಾಗೂ ತಾಯಿಯ ಪಾಲು ಎಂದಿಗೂ ಮಿಶ್ರವಾಗುವುದಿಲ್ಲ. ಎರಡು ಪಾಲಿನಲ್ಲಿ ಯಾವುದಾದರೂ ಒಂದು ಎದ್ದು ತೋರಬಹುದು, ಮತ್ತೊಂದು ಕಾಣದಿರಬಹುದು. ಆದರೆ ತಂದೆ ತಾಯಿಯಂದಿರಿಂದ ಬಂದ ಎರಡು ಪಾಲುಗಳು ಕಾಣದಂತವಾದರೆ ಆಗ ಅವು ಬೇರೆಯದೇ ಗುಣವಾಗಿ ತೋರುತ್ತವೆ. ಉದಾಹರಣೆಗೆ ಬಟಾಣಿಯಲ್ಲಿ ದುಂಡು ಕಾಳುಗಳು ಹಾಗೂ ಸುಕ್ಕಲು ಅಥವಾ ನೆರಿಗೆ ಬಿದ್ದ ಕಾಳುಗಳಿವೆ. ತಂದೆ ತಾಯಿಯ ಇಬ್ಬರ ಪಾಲು ನೆರಿಗೆ ಗುಣದ್ದಾಗಿದ್ದರೆ ಮಾತ್ರ ಕಾಳುಗಳು ನೆರಿಗೆಯಾಗಿ ಕಾಣುತ್ತವೆ. ಒಬ್ಬರ ಪಾಲಿನಲ್ಲಿ ದುಂಡು ಗುಣವಿದ್ದರೂ ಸಾಕು, ಕಾಳುಗಳು ದುಂಡಾಗಿಯೇ ಬೆಳೆಯುತ್ತವೆ. ಈ ತತ್ವಗಳನ್ನು ಮೆಂಡೆಲಿಯನ್ ತತ್ವಗಳು ಎಂದು ಕರೆದಿದ್ದರು. 1869 ಮೆಂಡೆಲ್ ಇದನ್ನು ಪ್ರಕಟಿಸಿದ್ದನಾದರೂ ಅದು ಜಗಜ್ಜಾಹೀರಾಗಿದ್ದು ಆತ ಮರಣಿಸಿ 30 ವರ್ಷಗಳು ಕಳೆದ ಮೇಲೆ. ಮೆಂಡೆಲ್ ಆಗ ಈ ತತ್ವಗಳನ್ನು ಬಟಾಣಿ ಗುಣದಲ್ಲಿದ್ದ 7 ಗುಣಗಳನ್ನು ಆಧರಿಸಿ ಪತ್ತೆ ಮಾಡಿದ್ದ. ಗಿಡದ ಎತ್ತರ ಅಂದರೆ ಉದ್ದನೆಯ ಅಥವಾ ಗಿಡ್ಡನೆಯ ಗಿಡಗಳು, ಕಾಳುಗಳ ಆಕಾರ ಅಂದರೆ ದುಂಡನೆಯ ಅಥವಾ ಸುಕ್ಕಲು ಕಾಳುಗಳು, ಕಾಯಿಗಳ ಬಣ್ಣ ಹಳದಿಕಾಯಿ ಇಲ್ಲವೇ ಹಸಿರುಕಾಯಿ ಇತ್ಯಾದಿ ಇವನು ಅಧ್ಯಯನ ಮಾಡಿದ ಗುಣಗಳಾಗಿದ್ದವು. ಇವು ಭೌತಿಕವಾಗಿ ಲೆಕ್ಕ ಹಾಕಬಹುದಾದ ಹಾಗೂ ಪ್ರತ್ಯೇಕಿಸಬಹುದಾದ ಪ್ರತ್ಯೇಕವಾದ ಅಂಶಗಳಿಂದ ಉಂಟಾಗುತ್ತವೆ ಎಂದು ಮೆಂಡೆಲ್ ತರ್ಕಿಸಿದ್ದ. ಅನಂತರದ ಸಂಶೋಧನೆಗಳು ಇದು ಬಹುಪಾಲು ಸತ್ಯವೆಂದು ನಿರೂಪಿಸಿದ್ದವು. ಆದರೆ 20ನೇ ಶತಮಾನದಲ್ಲಿ ಅನುವಂಶೀಯ ಗುಣಗಳನ್ನು ಡಿಎನ್ಎ ಪ್ರತಿನಿಧಿಸುತ್ತದೆ ಎಂದು ಗೊತ್ತಾದಾಗ ಮೆಂಡೆಲ್ ನಿಜವಾಗಿಯೂ ಶೋಧ ಮಾಡಿದ್ದನೆ ಅಥವಾ ಸುಳ್ಳು ಹೇಳಿದ್ದನು ಎಂಬ ಅನುಮಾನ ಉಂಟಾಗಿತ್ತು. ಇದೀಗ ಚೆಂಗ್ ತಂಡದ ಸಂಶೋಧನೆ ಈ ಸಂದೇಹವನ್ನು ದೂರ ಮಾಡಿದೆ. ಡಿಎನ್ಎ ಅಧ್ಯಯನಗಳ ಮೂಲಕ ಮೆಂಡೆಲನ್ನು ಗುರುತಿಸಿದ್ದಂತಹ ಜೋಡಿ ಗುಣಗಳು ಹೇಗಾಗಬಹುದು ಎಂದು ತೋರಿಸಿಕೊಟ್ಟಿದ್ದಲ್ಲದೆ ಮೆಂಡೆಲ್ ಹೇಳಿದಂತೆ ಇವು ಅದೇ ಪ್ರಮಾಣದಲ್ಲಿಯೇ ಸಂತಾನಗಳಿಗೆ ಹರಿದು ಬರುತ್ತವೆ ಎಂದು ಕೂಡ ತೋರಿಸಿಕೊಟ್ಟಿವೆ. ಇದಕ್ಕಾಗಿ ಚೆಂಗ್ ತಂಡ ಬಟಾಣಿ ಗಿಡದ 700 ಹೆಚ್ಚು ತಳಿಗಳ ಡಿಎನ್ಎಗಳನ್ನು ಪರಿಶೀಲಿಸಿದೆ. ಇವುಗಳನ್ನು ಹೋಲಿಸಿದಾಗ ಪ್ರತಿಯೊಂದು ತಳಿಯ ಜೀನ್ಗಳಲ್ಲಿಯೂ ಎಲ್ಲಿಯಾದರೂ ಒಂದೇ ಒಂದು ರಾಸಾಯನಿಕ ಅಣು ಬದಲಾಗಿರುವುದನ್ನ ಕಂಡಿತು. ಸುಮಾರು 1.5 ಕೋಟಿ ಸ್ಥಾನಗಳಲ್ಲಿ ಒಂದೇ ಒಂದು ಅಣು ಬದಲಾದದ್ದು ಕಂಡಿತು. ಇವುಗಳಲ್ಲಿ ಯಾವ್ಯಾವು ಬಟಾಣಿ ಗಿಡದ ಸ್ವರೂಪದಲ್ಲಿ ಇರುವ ಬದಲಾವಣೆಗಳ ಜೊತೆಗೆ ತಾಳೆಯಾಗುತ್ತದೆ ಎಂದು ಕೂಡ ಇವರು ಪರೀಕ್ಷಿಸಿದರು. ಈ ಗುಣಗಳು ಹಾಗೂ ಡಿಎನ್ಎ ಕ್ರಮಗಳನ್ನು ಹೋಲಿಸಿ 200 ಹೆಚ್ಚು ತಳಿಗಳ ಗುಣಗಳ ನಕ್ಷೆಯನ್ನ ರಚಿಸಿದರು.
ಈ ನಕ್ಷೆಯ ನೆರವಿನಿಂದ ಮೆಂಡೆಲನು ಗುರುತಿಸಿದ್ದ ಗುಣಗಳನ್ನು ನೀಡುವ ಡಿಎನ್ಎ ತುಣುಕುಗಳು ಯಾವುದಿರಬಹುದು ಎಂದು ತರ್ಕಿಸಲಾಯಿತು. ಈ ಅಧ್ಯಯನಗಳು ಮೆಂಡೆಲನು ಹೇಳಿದ್ದಂತಹ ಘಟಕಗಳು ಹೇಗುಂಟಾಗುತ್ತವೆ ಎಂದು ವಿವರಿಸಿವೆ. ಉದಾಹರಣೆಗೆ, ದುಂಡನೆಯ ಕಾಳುಗಳು ಹಾಗೂ ಸುಕ್ಕಲು ಕಾಳುಗಳು ಒಂದೇ ಗುಣದ ಎರಡು ಬಗೆಗಳು ಅಥವಾ ಅಲೀಲುಗಳು. ಎರಡೂ ಅಲೀಲುಗಳು ನೆರಿಗೆ ಅಲೀಲುಗಳಾಗಿದ್ದರೆ ಮಾತ್ರ ನೆರಿಗೆ ಅಥವಾ ಸುಕ್ಕಲು ಕಾಳು ಹುಟ್ಟುತ್ತದೆ. ಇದಕ್ಕೆ ಹೊಂದುವ ಡಿಎನ್ಎ ತುಣುಕನ್ನು ಕೂಡ ಗುರುತಿಸಲಾಗಿದೆ. ಇದು ಪಿಷ್ಟವನ್ನು ತಯಾರಿಸುವ ಒಂದು ಕಿಣ್ವ ಅಥವಾ ಅದರ ಜೀನ್. ದುಂಡು ಕಾಳುಗಳ ಗಿಡದಲ್ಲಿ ಈ ಜೀನು ಕ್ರಿಯಾಶೀಲವಾದ ಕಿಣ್ವವನ್ನು ತಯಾರಿಸುತ್ತದೆ. ಅದೇ ನೆರಿಗೆ ಅಲೀಲು ತಳಿಯಲ್ಲಿ ಈ ಕಿಣ್ವದ ಚಟುವಟಿಕೆ ಕಡಿಮೆ, ಹೀಗಾಗಿ ಕಾಳಿನಲ್ಲಿ ಪಿಷ್ಟದ ಪ್ರಮಾಣ ಕಡಿಮೆಯಾಗುತ್ತದೆ. ಕಾಳು ಒಣಗಿದಾಗ ಅದು ಸುಕ್ಕಲಾಗುತ್ತದೆ. ಹಾಗೆಯೇ ಪಿಷ್ಟದ ಪ್ರಮಾಣ ಹೆಚ್ಚು ಇರುವುದರಿಂದ ದುಂಡಿಗಿನ ಕಾಳು ನೆರಿಗೆ ಕಾಳಿಗಿಂತ ಹೆಚ್ಚು ಸಿಹಿಯಾಗಿರುತ್ತದೆ. ಇದಕ್ಕೆ ಕಾರಣ ಪಿಷ್ಟದ ಕಿಣ್ವದ ಜೀನಿನಲ್ಲಿ ಒಂದು ಭಾಗ ಕಾಣೆಯಾಗಿರುವುದಂತೆ. ಇದುವರೆಗೂ ಕಾಳಿನ ಆಕಾರ, ಗಿಡದ ಎತ್ತರ, ಹೂವಿನ ಬಣ್ಣ ಹಾಗೂ ಕಾಳಿನ ಬಣ್ಣಗಳಿಗೆ ಕಾರಣವಾದ ಜೀನ್ಗಳನ್ನು ಡಿಎನ್ಎಯಲ್ಲಿ ಎಲ್ಲಿವೆ ಎಂದು ಗುರುತಿಸಲಾಗಿತ್ತು. ಆದರೆ ಇದೀಗ ಮೆಂಡೆಲನು ಗುರುತಿಸಿದ್ದ ಇನ್ನೂ ಮೂರು ಗುಣಗಳನ್ನು ಕೂಡ ಚೆಂಗ್ ತಂಡ ಡಿಎನ್ಎಯಲ್ಲಿ ಎಲ್ಲಿವೆ ಎಂದು ಪತ್ತೆ ಮಾಡಿದೆ. ಕಾಳಿನ ಕಾಯಿ ಹಾಗೂ ತರಕಾರಿ ಕಾಯಿ ಈ ರೀತಿಯ ಗುಣಗಳಲ್ಲಿ ಒಂದು. ತರಕಾರಿ ಕಾಯಿ ತಳಿಯಲ್ಲಿ ಕಾಯಿಗಳು ರಸಭರಿತವಾಗಿದ್ದು ಕಾಳಿನ ಬದಲು ಕಾಯಿಯನ್ನೇ ತಿನ್ನಬಹುದು. ಇದಕ್ಕೆ ಕಾರಣ ಜೀವಕೋಶಗಳ ಗೋಡೆಯ ದಪ್ಪ. ಇದನ್ನು ನಿರ್ಧರಿಸುವ ಜೀನಿನಲ್ಲಿ ಒಂದು ಪುಟ್ಟ ಬದಲಾವಣೆ ಆಗಿರುತ್ತದೆಯಂತೆ. ಜೀನಿನ ನಡವಳಿಕೆ ಸರಿಯಾಗಿದ್ದರೂ ಅದರಿಂದ ಹುಟ್ಟಿದ ಅಣುಗಳ ಸಂಸ್ಕರಣೆ ವ್ಯತ್ಯಾಸವಾಗುವುದರಿಂದ ಗೋಡೆ ತೆಳ್ಳಗಾಗಿಯೇ ಉಳಿಯುತ್ತದೆ. ಕಾಯಿ ತರಕಾರಿ ಕಾಯಿಯಾಗುತ್ತದೆ, ಕಾಳುಗಳನ್ನು ಸೃಷ್ಟಿಸುವುದಿಲ್ಲ. ಮೆಂಡೆಲನ್ನು ಗುರುತಿಸಿದ ಏಳು ಗುಣಗಳ ಅಲೀಲುಗಳನ್ನು ಈಗ ಡಿಎನ್ಎಯಲ್ಲಿ ಗುರುತಿಸಲಾಗಿದೆ. ಈ ಗುಣಗಳಲ್ಲಿನ ವ್ಯತ್ಯಾಸಕ್ಕೆ ಅಣುಮಟ್ಟದಲ್ಲಿ ಒಂದೇ ತೆರನ ಬದಲಾವಣೆ ಕಾರಣವಲ್ಲ ಎನ್ನುವುದು ಸ್ವಾರಸ್ಯಕರ. ಉದಾಹರಣೆಗೆ, ದುಂಡಗಿನ ಕಾಳು ನೆರಿಗೆಯ ಹಿಡಿಯುವುದಕ್ಕೆ ಜೀನ್ ತಯಾರಿಸುವ ಕಿಣ್ವದಲ್ಲಿಯೇ ಆಗುವ ಬದಲಾವಣೆ ಕಾರಣವಂತೆ. ಕಡಿಮೆ ಇಳುವರಿ ಕೊಡುವ, ಹೆಚ್ಚು ಉದ್ದ ಬೆಳೆಯುವ ಬಳ್ಳಿಗೆ ಕಾರಣ ಜೀನ್ ತಯಾರಿಸುವ ಹಾರ್ಮೋನು ವಿರುದ್ಧ ಗುಣವುಳ್ಳದಾಗಿ

0: ಇರುತ್ತದೆ. ಇನ್ನು ತರಕಾರಿ ಕಾಯಿಯನ್ನು ಬಿಡುವ ತಳಿಗೆ ಕಾರಣ ಒಂದು ಜೀನಿನಿಂದ ಹುಟ್ಟಿದ ಪದಾರ್ಥವನ್ನು ಸಂಸ್ಕರಿಸುವ ಅಣುಗಳಲ್ಲಿನ ಬದಲಾವಣೆ. ಅಂದರೆ ಜೀನ್ ಸರಿ ಇದ್ದರೂ ಅದರ ಚಟುವಟಿಕೆಯ ಫಲ ಬೇರೆಯಾಗಿರುತ್ತದೆ. ಇನ್ನು ಹಸಿರಿನ ಬದಲಿಗೆ ಹಳದಿ ಕಾಳು ಬಿಡುವ ಗಿಡಗಳಲ್ಲಿ ಹಸಿರು ಬಣ್ಣವನ್ನು ತಯಾರಿಸುವ ರಾಸಾಯನಿಕ ಕ್ರಿಯೆ ಕೊನೆ ಮುಟ್ಟದೆ ಇರುವುದು ಕಾರಣವಂತೆ. ಹೀಗೆ ಮೆಂಡಲನು ಕಂಡ ವ್ಯತ್ಯಾಸಗಳಿಗೆ ಹಲವು ಕಾರಣಗಳು ಇವೆ ಎಂದು ಡಿಎನ್ಎ ಅಧ್ಯಯನ ತಿಳಿಸುತ್ತದೆ. ಈ ಅರಿವು ಹೊಸ ತಳಿಗಳನ್ನು ರೂಪಿಸಲು ನೆರವಾಗಬಹುದು ಎನ್ನುವುದು ಚೆಂಗ್ ಅವರ ಆಶಯ. ಅದೇನೇ ಇರಲಿ, ಈ ಒಳನೋಟಗಳು ಯಾವುವೂ ಇಲ್ಲದೆಯೇ ಕೇವಲ ಗಿಡಗಳ ಸಂತಾನೋತ್ಪತ್ತಿಯ ಕ್ರಮವನ್ನು ಅನುಸರಿಸಿಯೇ ಮೆಂಡಲ್ ಈ ಗುಣಗಳು ಹೇಗೆ ಸಂತಾನಗಳಿಗೆ ಹರಿದು ಬರುತ್ತವೆ ಎಂದು ತರ್ಕಿಸಿದ್ದ. ಇದು ಅವನ ತೀಕ್ಷ್ಣ ತರ್ಕಜ್ಞಾನದ ಬಗ್ಗೆ ಬೆರಗನ್ನುಂಟು ಮಾಡುತ್ತದೆ. ಚುಟುಕು ಚುರುಕು.
1: ಅಕ್ಷರಗಳಲ್ಲಿ ಇಲ್ಲದ ಚರಿತ್ರೆ ಪುರಾತನ ದಾಖಲೆಗಳಲ್ಲಿನ ಬರೆಹಗಳಷ್ಟೇ ಹಳೆಯ ಕಥೆಯನ್ನು ಹೇಳುವುದಿಲ್ಲ. ಅವುಗಳ ಖಾಲಿ ಪುಟಗಳು ಹೊದಿಕೆಗಳು ಚರಿತ್ರೆಯನ್ನು ತಿಳಿಸಬಲ್ಲವಂತೆ. ನೇಚರ್ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಸುದ್ದಿಯೊಂದು ಹೀಗನ್ನುತ್ತದೆ. ಫ್ರಾನ್ಸ್, ಇಂಗ್ಲೆಂಡ್ ಹಾಗೂ ಬೆಲ್ಜಿಯಂನಲ್ಲಿರುವ ಸಿಸ್ಟೇರಿಯನ್ ಪಂಥಕ್ಕೆ ಸೇರಿದ ಕೆಲವು ಚರ್ಚುಗಳಲ್ಲಿ ಸಾವಿರ ವರ್ಷಗಳಿಗೂ ಮಿಗಿಲಾದ ಹಳೆಯ ಪುಸ್ತಕಗಳಿವೆ. ಅವುಗಳ ಪುಸ್ತಕಗಳ ಹೊದಿಕೆಗಳನ್ನು ಸಮುದ್ರ ಜೀವಿ, ಸಮುದ್ರ ಸಿಂಹ ಅಥವಾ ಸೀಲ್ಗಳಿಂದ ಮಾಡಿದ್ದಾರಂತೆ. ಹೊದಿಕೆಯ ಚರ್ಮದ ಮೇಲೆ ರೋಮಗಳಿವೆ. ಸಾಮಾನ್ಯವಾಗಿ ಬಳಸುವ ಕುರಿ ದನಗಳ ಚರ್ಮದಲ್ಲಿ ರೋಮಗಳು ಉಳಿದಿರುವುದಿಲ್ಲ. ಹೀಗಾಗಿ ಈ ಪುರಾತನ ಹೊದಿಕೆಗಳು ಯಾವ ಜೀವಿಯವೂ ಇರಬಹುದು ಎಂಬ ಕುತೂಹಲವಿತ್ತು. ಹೊದಿಕೆಯ ರೋಮಗಳಲ್ಲಿ ಇದ್ದ ರಾಸಾಯನಿಕ ಅಣುಗಳನ್ನು ವಿಶ್ಲೇಷಿಸಿದಾಗ ಹೊದಿಕೆಗಳು ಮೂರು ಬಗೆಯ ಸಮುದ್ರ ಸಿಂಹಗಳ ಚರ್ಮಗಳಿಂದ ಆಗಿವೆ ಎಂದು ಪತ್ತೆಯಾಯಿತು. ಸಮುದ್ರವೇ ಇಲ್ಲದ ಕಡೆ ಇರುವ ಪುಸ್ತಕಗಳಲ್ಲಿ ಇವು ಬಂದುದಾದರೂ ಹೇಗೆ? ಇದಕ್ಕೆ ಉತ್ತರ ಸರಳ. ಡೆನ್ಮಾರ್ಕ್ ಹಾಗೂ ನೆದರ್ಲ್ಯಾಂಡುಗಳಂತಹ ಪ್ರದೇಶಗಳಲ್ಲಿ ದೊರೆಯುವ ಈ ಸೀಲುಗಳ ಚರ್ಮವನ್ನು ಫ್ರಾನ್ಸ್, ಬೆಲ್ಜಿಯಂ ಹಾಗೂ ಇಂಗ್ಲೆಂಡಿನಲ್ಲಿ ಮಾರುತ್ತಿದ್ದಿರಬೇಕು. ಆ ಕಾಲದಲ್ಲಿ ಈ ಜೀವಿಗಳ ಚರ್ಮವು ವ್ಯಾಪಾರದ ವಸ್ತುವಾಗಿದ್ದಿರಬೇಕು. ಇದು ಈ ಸಂಶೋಧನೆಯನ್ನು ಮಾಡಿರುವ ವಿಜ್ಞಾನಿಗಳ ತೀರ್ಮಾನ. ಆದರೆ ಈ ವಿಷಯ ಆ ಪುಸ್ತಕಗಳಲ್ಲಿ ಯಾರೂ ಬರೆದಿಟ್ಟಿರಲಿಲ್ಲ. ಅಕ್ಷರಗಳಲ್ಲಿ ಇಲ್ಲದ ಚರಿತ್ರೆ ಇದು ಅಲ್ಲವೇ?
0: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕೊಳ್ಳೇಗಾಲ ಶರ್ಮ. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಅಮೆಜಾನ್ ಪ್ರೈಮ್ ಹಾಗೂ ಯೂಟ್ಯೂಬ್ಗಳಲ್ಲಿ ಕೂಡ ಕೇಳಬಹುದು. ನಿಮ್ಮ ಮಿತ್ರರೊಂದಿಗೆ ಉಚಿತವಾಗಿ ಹಂಚಿಕೊಳ್ಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೇನಾದರೂ ಸಲಹೆ, ಸಂದೇಹ, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಇದುವರೆಗೂ ಜಾಣಸುದ್ದಿ ಪ್ರಸಾರವಾಯಿತು.
3: ಎಂಬಿಎ ಅಥವಾ ಎಂಸಿಎ ಮಾಡಬೇಕಾ? ಪಿಜಿಸಿಇಟಿ ಎಕ್ಸಾಮ್ಗೆ ರೆಡಿ ಆಗ್ತಿದ್ದೀರಾ? ಯೋಚನೆ ಬಿಡಿ, ನಿಮಗಾಗಿ ಇಲ್ಲಿದೆ ಸುವರ್ಣಾವಕಾಶ.
4: ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ ವತಿಯಿಂದ ನಡೆಯುತ್ತಿದೆ ಫ್ರೀ ಪಿಜಿಸಿಇಟಿ ಕೋಚಿಂಗ್. ಕೋಚಿಂಗ್ ಮಾತ್ರ ಅಲ್ಲ, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮತ್ತು ಫ್ರೀ ಫುಡ್ ಕೂಡ.
3: June 8 and 9 ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ವರೆಗೆ ಈಗಲೇ ರಿಜಿಸ್ಟರ್ ಮಾಡಿ.
2: ಇಲ್ಲಿಗೆ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಮ್ಮ ಮುಂದಿನ ಪ್ರಸಾರ ನಾಳೆ ಬೆಳಗ್ಗೆ 7 ಗಂಟೆಗೆ. ಜ್ಞಾನಧ್ವನಿ ಕಾರ್ಯಕ್ರಮಗಳನ್ನು ಆಪ್ನ ಮೂಲಕವೂ ಆಲಿಸಬಹುದು. ನಮಸ್ಕಾರ, ಶುಭ ಸಂಜೆ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರೂಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/app

ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ

ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಹೆಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATC

ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/

/store/apps/details?id=ATCMET Radio

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜೆಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು

ರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೇ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ

https://play.google.com/store/apps/details?id=ATCMET Radio

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಶಿವರಾಮಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜಿನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಂ, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೆ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM ನಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಶಿವರಾಮ ಕಾರಂತರ ಬೆಟ್ಟದ ಜೀವ ಕೃತಿಯು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಚಿತ್ರಿಸುವ ಅದ್ಭುತ ಕಾದಂಬರಿ. ಕುಮಾರ ಪರ್ವತದ ಸೆರಗಿನ ಜೀವನ, ಗೋಪಾಲಯ್ಯನವರ ದೃಢ ವ್ಯಕ್ತಿತ್ವ, ಧೈರ್ಯ, ಕಾಡಿನ ಪರಿಸರ ಹಾಗೂ ಬದುಕಿನ ಸಂಘರ್ಷಗಳನ್ನು ಕಾರಂತರು ಅತ್ಯಂತ ಸಹಜವಾಗಿ ಚಿತ್ರಿಸಿದ್ದಾರೆ. ಜೀವನಾನುಭವ ಮತ್ತು ನಿಸರ್ಗದ ಸೌಂದರ್ಯವನ್ನು ವರ್ಣಿಸುವ ರೀತಿ ಓದುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಗೋಪಾಲಯ್ಯ ಶಂಕರಿ ದಂಪತಿಗಳ ಬದುಕು, ಹಿರಿಯ ಜೀವಗಳ ಹುಮ್ಮಸ್ಸು ಹಾಗೂ ಕಾಡಿನ ಜೀವನದ ಸವಾಲುಗಳನ್ನು ಕಾದಂಬರಿ ಸೊಗಸಾಗಿ ಪರಿಚಯಿಸುತ್ತದೆ. ಬದುಕಿನ ವಾಸ್ತವಿಕತೆ, ತಾಳ್ಮೆ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಗಳನ್ನು ಎತ್ತಿಹಿಡಿಯುವ ಈ ಕೃತಿ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನವಾಗಿದೆ. ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಕೆಪಿ ಜಗದೀಶ್ ಅವರು ತಮ್ಮ ಗಂಭೀರ ಧ್ವನಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದ್ದಾರೆ. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:45 ಹಾಗೂ ಬುಧವಾರ ಸಂಜೆ 5:45 ನಿಮ್ಮ ಮೆಚ್ಚಿನ ಸಮುದಾಯ ರೇಡಿಯೋ ಜ್ಞಾನಧ್ವನಿ 90.8 FM.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ERP 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

0: ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.
1: ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್ನಲ್ಲಿ 2026-27 ಸಾಲಿನ ಅಡ್ಮಿಷನ್ ಪ್ರಾರಂಭವಾಗಿದೆ. ಸೈನ್ಸ್ ಕೋರ್ಸ್ಗಳಾದ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಇಂಟಿಗ್ರೇಟೆಡ್ ಕೋಚಿಂಗ್, ಜಿಇಇ, ನೀಟ್ ಮತ್ತು ಸಿಇಟಿ. ಕಾಮರ್ಸ್ ಕೋರ್ಸ್ಗಳಾದ ಬಿಬಿಎಸ್ಸಿ, ಇಬಿಎಎಸ್, ಇಬಿಎಬಿಎಂ ಹಾಗೂ ಇಂಟಿಗ್ರೇಟೆಡ್ ಪ್ರೋಗ್ರಾಮ್, ಸಿಎ ಫೌಂಡೇಶನ್, ಸಿಎಂಎ ಮತ್ತು ಟ್ಯಾಲಿ ಇಆರ್ಪಿ 9 ಲಭ್ಯ. ಸಂಕಲ್ಪ ಗೋಪಾಲಸ್ವಾಮಿ ಪಿಯು ಕಾಲೇಜ್, ನಂಜುಮಳಿಗೆ ಸರ್ಕಲ್, ಲಕ್ಷ್ಮೀಪುರಂ, ಮೈಸೂರು.
0: ಡೇನಿಯಲ್ ಡಿಪೋ ಅವರು ಬರೆದ ರಾಬಿನ್ಸನ್ ಕ್ರೂಸೋ ವಿಶ್ವ ಸಾಹಿತ್ಯದ ಅತ್ಯಂತ ರೋಮಾಂಚಕ ಸಾಹಸ ಕಾದಂಬರಿಗಳಲ್ಲಿ ಒಂದಾಗಿದ್ದು ಆನಂದ ಅವರು ಸಮರ್ಥವಾಗಿ ಕನ್ನಡಕ್ಕೆ ತಂದಿದ್ದಾರೆ. ಇದು ಹಡಗು ಅಪಘಾತಕ್ಕೀಡಾಗಿ ನಿರ್ಜನ ದ್ವೀಪವೊಂದರಲ್ಲಿ ಸಿಲುಕಿಕೊಳ್ಳುವ ಒಬ್ಬ ವ್ಯಕ್ತಿಯ ಅದ್ಭುತ ಬದುಕಿ ಉಳಿಯುವ ಕಥೆಯನ್ನು ಹೇಳುತ್ತದೆ. ರಾಬಿನ್ಸನ್ ಕ್ರುಸೋ ಸುಮಾರು 28 ವರ್ಷಗಳ ಕಾಲ ಆ ದ್ವೀಪದಲ್ಲಿ ಒಂಟಿಯಾಗಿ ವಾಸಿಸುತ್ತಾನೆ. ಲಭ್ಯವಿರುವ ಅಲ್ಪ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮನೆ ಕಟ್ಟುವುದು, ಬೇಟೆಯಾಡುವುದು ಮತ್ತು ವ್ಯವಸಾಯ ಮಾಡುವುದನ್ನು ಕಲಿಯುತ್ತಾನೆ. ನಂತರದ ದಿನಗಳಲ್ಲಿ ಅವನು ಒಬ್ಬ ಸ್ಥಳೀಯ ಆದಿವಾಸಿಯನ್ನು ರಕ್ಷಿಸಿ ಅವನಿಗೆ ಫ್ರೈಡೇ ಎಂದು ಹೆಸರಿಡುತ್ತಾನೆ. ಇವರಿಬ್ಬರ ಸ್ನೇಹ ಕಥೆಯ ಪ್ರಮುಖ ಭಾಗವಾಗಿದೆ. ಮನುಷ್ಯನ ಅಪ್ರತಿಮ ಮನೋಬಲ, ತಾಳ್ಮೆ ಮತ್ತು ಪ್ರಕೃತಿಯ ನಡುವೆ ಬದುಕುವ ಹಠವನ್ನು ಅದ್ಭುತವಾಗಿ ಚಿತ್ರಿಸುವ ಈ ಕೃತಿಯನ್ನು ವಾಚಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:45, ಮರುಪ್ರಸಾರ ಶನಿವಾರ ಸಂಜೆ 5:45 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ನಿಮ್ಮ ಜ್ಞಾನಧ್ವನಿ ಸಮುದಾಯ ರೇಡಿಯೋವನ್ನು ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಕೇಳಬಹುದು. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಹೀಗಿದೆ: https://play.google.com/store/apps/details?id=ATCMET radio.

ಬದುಕಿನ ಶೈಲಿ ತುಂಬಾ ಬದಲಾಗಿದೆ. ವಿಜ್ಞಾನ ನಮಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿ ನಾವು ಸುಖದ ಹಿಂದೆ ಬಿದ್ದಿದ್ದೇವೆ. ಹೀಗಾಗಿ ಮಕ್ಕಳನ್ನು ಸಾಕುವುದರಲ್ಲಿ ಸಮಸ್ಯೆಗಳು ಬರುತ್ತಿವೆ. ಮಕ್ಕಳ ಮನಸ್ಸು ಗೊಂದಲದ ಗೂಡಾಗಿ ಅವರ ನಡವಳಿಕೆ ವಿಚಿತ್ರವಾಗುತ್ತಿದೆ. ತಂದೆ ತಾಯಿಯರು ವೈಜ್ಞಾನಿಕ ತಿಳುವಳಿಕೆ ಪಡೆದು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸಮಸ್ಯೆಗಳನ್ನು ಎದುರಿಸುವುದು ಹೇಗೆ, ಪರಿಹಾರಗಳೇನು, ಇಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಸರಣಿ ಕಾರ್ಯಕ್ರಮವೇ ವಾತ್ಸಲ್ಯ ಪಥ. ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯರು ತಮ್ಮ ಆಪ್ತ ಸಮಾಲೋಚನೆಯ ಅನುಭವಗಳ ಹಿನ್ನೆಲೆಯಲ್ಲಿ ಪೋಷಕರಿಗೆ ವಾತ್ಸಲ್ಯ ಪಥ ಎಂಬ ಸರಣಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಹೇಮಾ ಶ್ರೀನಿವಾಸ್, ಮಂಜುಳಾ ಯುವರಾಜ್, ಸುಮಾ ನಾಗೇಶ್, ಸ್ವರ್ಣ ಪ್ರಸಾದ್, ಉಷಾರಾಣಿ ಹಾಗೂ ಇತರೆ ಸದಸ್ಯರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಸಂಯೋಜನೆ ಪ್ರಸಿದ್ಧ ಲೇಖಕಿ ಹಾಗೂ ಆಪ್ತ ಸಮಾಲೋಚಕಿಯೂ ಆದ ಶ್ರೀಮತಿ ಶಾಂತಾ ನಾಗರಾಜ್ ಅವರು. ತಪ್ಪದೆ ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:20, ಮರುಪ್ರಸಾರ ಶನಿವಾರ ಸಂಜೆ 6:20 ನಿಮ್ಮ ನೆಚ್ಚಿನ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.

ಮಾನವನ ಆಶೋತ್ತರಗಳು, ಸುಖ ದುಃಖ ಶೋಕ ತಾಪಗಳು, ಏಳು ಬೀಳುಗಳು, ಒಳಿತು ಕೆಡುಕುಗಳ ಆಂತರಿಕ ಹೊಯ್ದಾಟ, ಉನ್ನತ ಆದರ್ಶಕ್ಕಾಗಿ ಹೋರಾಟ, ಅವನ ದೌರ್ಬಲ್ಯಗಳಿಂದುಂಟಾಗುವ ಮಾನಸಿಕ ತುಮುಲ, ಧರ್ಮಾಧರ್ಮಗಳ ನಡುವಿನ ಗೊಂದಲ, ಈ ಮಾನವ ಸಂಬಂಧವಾದ ಜೀವನ ಸತ್ಯಗಳೆಲ್ಲ ಅತ್ಯಂತ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಚಿತ್ರಿಸಲ್ಪಟ್ಟಿವೆ ಮಹಾಭಾರತದಲ್ಲಿ. ಅಲ್ಲಿ ಉಜ್ವಲ ಕಾಂತಿಯಿಂದ ಪ್ರಕಾಶಿಸುವ ದಿವ್ಯ ಪುರುಷರಿರುವರು, ಶುದ್ಧ ಚಾರಿತ್ರ್ಯದಿಂದ ಕೂಡಿದ ಮಹಾಪುರುಷರಿರುವರು, ಮಾನವೀಯ ಭಾವನೆಯನ್ನು ಕಲಕುವ ಭಾವಮಯ ವ್ಯಕ್ತಿಗಳಿರುವರು, ವೀರೋತ್ಸಾಹವನ್ನು ಕೆರಳಿಸುವ ಪ್ರಚಂಡ ಪರಾಕ್ರಮಿಗಳಿರುವರು, ಅತ್ಯಂತ ಅಸಹ್ಯವನ್ನುಂಟು ಮಾಡುವ ಪರಮದುಷ್ಟರಿರುವರು. ಒಟ್ಟಿನಲ್ಲಿ ಮಹಾಭಾರತ ಮಾನವ ಜೀವನದ ಒಂದು ಸಮಗ್ರ ಚಿತ್ರ. ಇಂತಹ ಮಹಾಭಾರತದಿಂದ ಆಯ್ದ ಕತೆಗಳನ್ನ ಮಕ್ಕಳಿಗಾಗಿ ಮಹಾಭಾರತ ಕಥಾ ಸಂಗ್ರಹ ಎನ್ನುವ ಪುಸ್ತಕದ ಶೀರ್ಷಿಕೆಯೊಂದಿಗೆ ರಚಿಸಿದ್ದಾರೆ ವಿಜ್ಞಾನ ಬರಹಗಾರರು, ರಸಾಯನ ಶಾಸ್ತ್ರ ಪ್ರಾಧ್ಯಾಪಕರೂ ಆಗಿದ್ದ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಪಾಂಡುರಂಗ ವಿಠಲ ಅವರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 8:20 ಹಾಗೂ ಮರುಪ್ರಸಾರ ಮಂಗಳವಾರ ಸಂಜೆ 6:20 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ.